ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಕೇಳುಗರೆ, ಇಂದು ರವಿವಾರ 2026 ಇಸ್ವಿಯ ಮೇ ತಿಂಗಳ 17 ತಾರೀಕು. ರಾಷ್ಟ್ರೀಯ ಪಂಚಾಂಗ 1948 ಶಾಖ ವರ್ಷದ ವೈಶಾಖ ಮಾಸದ 27 ದಿನ. ಆತ್ಮೀಯ ಕೇಳುಗರಿಗೆಲ್ಲ ಸರೋಜಾ ಗೋನ್ವರ್ ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ, ಪೂವಪ್ಪ ಕಣಿಯೂರ್ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 6:35 ದೇಶಭಕ್ತಿ ಗೀತೆ ಶ್ರೀನಿವಾಸ ಕುಲಕರ್ಣಿ ಅವರಿಂದ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳು, 8:30 ವಿಶ್ವ ದೂರ ಸಂಪರ್ಕ ಮಾಹಿತಿ ಸಮಾಜ ದಿನದ ಅಂಗವಾಗಿ ಪತ್ರಕರ್ತ ಸಿದ್ದಯ್ಯ ಸ್ವಾಮಿ ಕುಕ್ಕನೂರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 8:45 ಭಾವಗೀತೆಗಳು, 9:05 ಸಾಹಿತ್ಯ ಸಂಪುಟ ಭಾಗವಹಿಸಲಿದ್ದಾರೆ ಕವಿ ಶರಣರೆಡ್ಡಿ ಕೊಡ್ಲ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9:35 ಚಿತ್ರಗೀತೆಗಳು, 12:05 ವನಿತಾ ವಿಹಾರ, ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ಶಾಂತರಾಜು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಕಾರ್ಯಕ್ರಮ, ಪ್ಯಾಲಿಯೇಟಿವ್ ಕೇರ್ ಡಾಕ್ಟರ್ ಪ್ರಜ್ಞಾ ವಿ ಕಿರಣ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಮೂಡಿಬರಲಿದೆ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ ಮಹಾಬಲೇಶ್ವರ ಶಾಸ್ತ್ರಿ ಅವರಿಂದ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಲಯದ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ದೇವದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 7:45 ಕನ್ನಡ ಭಾಷಣ, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:15 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ಬಸಪ್ಪ ಹಾಗೂ ರಾಮಣ್ಣ ಸಂಗಡಿಗರಿಂದ ಬಯಲಾಟದ ಪದಗಳು. 9:15 ಭಾವಗೀತೆಗಳು, 9:30 ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ್ ಸಿಂಹ ಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ SR ಭಟ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇದುವರೆಗೆ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರೆ, ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: Prime Minister Narendra Modi reached Gothenburg today on a two-day visit to Sweden, marking a historic milestone in the deepening alliance between New Delhi and Stockholm. Mr. Modi will hold talks with his Swedish counterpart Ulf Kristersson to review the entire gamut of bilateral relations and explore new avenues of cooperation to enhance bilateral trade as well as collaboration in green transition, AI, emerging technologies, startups, resilient supply chains, defense, space, climate action and people-to-people ties. The European Roundtable for Industry, a leading pan-European business leaders forum, along with President of the European Commission, Ursula von der Leyen. This engagement represents the third leg of the Prime Minister's broader European tour. Earlier, Prime Minister Modi undertook a series of engagements on his visit to the Netherlands yesterday, ranging from with the Dutch royal family. Addressing a community program in The Hague, the Prime Minister said the world is facing a series of unprecedented challenges, including the COVID-19 pandemic, ongoing conflicts, and an emerging energy crisis. He cautioned that failure to address these challenges swiftly could reverse global development of the population into poverty. Prime Minister Narendra Modi also underlined India's growing global role, describing the country as a land of opportunities in the 21st century that is driven by both technology and human values.
2: 21st century ka Bharat avsaron ki bhumi hai. Bharat

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿ ಬರಲಿದೆ. ಚಿಂತನ ಪೂವಪ್ಪ ಕಣಿಯೂರು ಅವರಿಂದ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

0: ಆಕಾಶವಾಣಿ. ಈಗ ಚಿಂತನ ಪೂವಪ್ಪ ಕನಿಯೂರು ಅವರಿಂದ.
1: ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತಂತೆ. ಇದೊಂದು ಗಾದೆ ಮಾತು. ಮಾತಿನಿಂದಲೇ ಒಳಿತು ಮತ್ತು ಕೆಟ್ಟದ್ದು ಸಂಭವಿಸಲು ಸಾಧ್ಯ ಎನ್ನುವುದನ್ನು ಇದು ಧ್ವನಿಸುತ್ತದೆ. ಗಾದೆ ಒಂದು ಅನುಭವವನ್ನು ಪೂರ್ಣವಾಗಿ ಹೇಳುತ್ತದೆ ಮತ್ತು ಅದನ್ನು ಸಮರ್ಥಿಸುವುದಕ್ಕೆ ಗಾದೆಯ ಉತ್ತರಾರ್ಧ ಸಹಕಾರಿಯಾಗುತ್ತದೆ. ಒಲೆಗೆ ತೂತುಗಳಿದ್ದರೆ ಉರಿಯುವ ಬೆಂಕಿ ವ್ಯರ್ಥವಾಗಿ ಬೆಂಕಿಯಿಂದ ಬೇಯಬೇಕಾದ ಅನ್ನವೋ ಇನ್ಯಾವುದೋ ಬೇಯದೇ ಇರುವ ಸಾಧ್ಯತೆಯನ್ನು ನಮ್ಮ ಅನುಭವಕ್ಕೆ ತಕ್ಷಣಕ್ಕೆ ಯಾವುದೇ ವಿವರಣಾತ್ಮಕ ನಿರೂಪಣೆಯ ಅಗತ್ಯವಿಲ್ಲದೆಯೇ ಹೊಳೆಯಿಸಿಬಿಡುತ್ತದೆ. ಈ ಗಾದೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಎನ್ನುವ ವಚನದ ಅರ್ಥದಲ್ಲಿನ ಮಾತಿಗಿರಬೇಕಾದ ರಮಣೀಯತೆ, ಪ್ರಕಾಶಕ ಗುಣ, ಪಾರದರ್ಶಕತೆಗೆ ಅನ್ವರ್ಥವಾಗಿ ಗೋಚರಿಸುತ್ತದೆ. ಅಥವಾ ನಮ್ಮ ತ್ರಿಪದಿ ಬ್ರಹ್ಮ ಸರ್ವಜ್ಞ ಹೇಳುವಂತೆ ಮಾತಿನಿಂದ ಇಹ್ಯಪರ ಭಿನ್ನಾನವಕ್ಕು ಎನ್ನುವುದಕ್ಕೆ ಸಮಾನವಾಗಿ ಗೋಚರಿಸುತ್ತದೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಎನ್ನುವ ಗಾದಿಗೆಯನ್ನು ಗಮನಿಸಿದರೆ ಮಾತಿನ ಮಹತ್ವ ಗೊತ್ತಾಗುತ್ತದೆ. ಮಾತು ಮತ್ತು ಮುತ್ತು ಎರಡೂ ಮೌಲಿಕವೇ. ಎಲ್ಲಿಯವರೆಗೆ ಎಂದರೆ ಮಾತು ಅರ್ಥ ಗಾಂಭೀರ್ಯದಿಂದ ಕೂಡಿರುವವರೆಗೆ ಮತ್ತು ಮುತ್ತು ಒಡಕು ಮೂಡದವರೆಗೆ ಮಾತ್ರ ಮೌಲಿಕ. ಮುತ್ತು ಒಡೆದರೆ ಅದು ತನ್ನ ಜ್ವಲಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇವೆರಡನ್ನೂ ಹೋಲಿಕೆ ಮಾಡುವ ಮೂಲಕ ಒಂದು ಅನುಭವದ ಮಹತ್ವವನ್ನು ಈ ಗಾದೆ ತಿಳಿಸುತ್ತದೆ. ಭಾಷೆ ನಮ್ಮೊಳಗಿನ ಭಾವನೆಗಳ ಅಭಿವ್ಯಕ್ತಿಗೆ ಶಕ್ತ ಮಾಧ್ಯಮ. ಗಾದೆಗಳ ಮಹತ್ವದ ಕುರಿತಂತೆಯೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ಎನ್ನುವ ಜನಪ್ರಿಯ ಮಾತು ಬಹಳ ಪ್ರಚಲಿತವಾಗಿದೆ. ವೇದ ಎನ್ನುವ ಪದಕ್ಕಿರುವ ವಿಭಿನ್ನಾರ್ಥಗಳಲ್ಲಿ ಹಳೆಯ ಎನ್ನುವ ಅರ್ಥವೂ ಒಂದು. ಗಾದೆ ಅಥವಾ ಗಾಹೆ ಪದ ಪರಿಕಲ್ಪನೆಗೂ ಹಳೆಯದು ಎನ್ನುವ ಅರ್ಥವೇ ಇರುವುದು. ವೇದವಾಕ್ಯವನ್ನು ಪ್ರಮಾಣವಾಗಿ ಸ್ವೀಕರಿಸುವ ಜನಮನಸ್ಸು ಗಾದೆಗೆ ಅದಕ್ಕಿಂತಲೂ ಮಹತ್ವ ಕೊಡುತ್ತಾರೆಂದರೆ ಅದಕ್ಕಿರುವ ಕಾಂತಗುಣ ಬಹಳ ಶಕ್ತಿಯುತ ಎಂದಾಯಿತು. ಋಷಿ ಸದೃಶ ಜ್ಞಾನ ರೂಪಿ ವೇದವು ಮೂಲತಃ ಸಮುದಾಯ ಮೂಲದ್ದೇ ಆಗಿದೆ. ಈ ಮೂಲಕ ವೇದವು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿ ಜೀವನ ಸಾರ್ಥಕವಾಗಲು ಮಾರ್ಗದರ್ಶಿಯಾದರೆ ಗಾದೆಗಳು ಉಸಿರುವ ಸತ್ಯಗಳು ಇದಕ್ಕಿಂತ ಬೇರೆಯಾಗಿ ಇರುತ್ತವೆ. ಅದು ಸಮುದಾಯ ಜೀವನದ ಅನುಭವಜನ್ಯ ಲೋಕದೃಷ್ಟಿಯಿಂದ ಒಡಮೂಡಿ ಸಾರ್ವತ್ರಿಕವಾಗಿ ಗಮನ ಸೆಳೆಯಲು ಸಮರ್ಥವಾಗಿರುತ್ತವೆ. ಗಾದೆ ಅನುಭವಜನ್ಯ. ಒಂದು ವಸ್ತುವನ್ನು ಇನ್ನೊಂದರ ಜೊತೆ ರೂಪಕ ಉಪಮೆಗಳ ಮೂಲಕ ಸಾದರೀಕರಿಸಿ

0: ಅನುಭವದ ಮಹತ್ವವನ್ನು ನಮಗೆ ದಾಟಿಸಿ ಬಿಡುವ ಗುಣವನ್ನು ಹೊಂದಿರುತ್ತವೆ. ಇಂಥ ವೈಶಿಷ್ಟ್ಯಪೂರ್ಣ ಗಾದೆಗಳನ್ನು ಯಾರೂ ಕಲಿತು ತಮ್ಮ ಮಾತು ಸಂಭಾಷಣೆ ಸಂವಾದ ಸಂದರ್ಭಗಳಲ್ಲಿ ಬಳಸುವುದಿಲ್ಲ. ಕೆಲವರಿಗೆ ಜೀವನಾನುಭವ ಮೂಲವಾಗಿ ವಿವೇಕ ಪ್ರಜ್ಞೆ ಕಾರಣವಾಗಿ ಅನಾಯಾಸವಾಗಿ ಅವು ಬರುತ್ತವೆ. ಹಾಗಾಗಿಯೇ ಗಾದೆಗಳ ಬಳಕೆಯ ಹಿನ್ನೆಲೆಯಲ್ಲಿ ಹಲವರ ಅನುಭವ ಒಬ್ಬನ ವಿವೇಕ ಎಂಬುದಾಗಿ ಗಾದೆಗಳನ್ನು ವ್ಯಾಖ್ಯಾನಿಸುವುದಿದೆ. ಕಿರಿದರಲ್ಲಿ ಪಿರಿದರ್ಥವನ್ನು ಹಿಡಿದಿಡುವ ಗುಣವೇ ಗಾದೆಗಳ ಶಕ್ತಿ. ಹಾಗಾಗಿ ಪುಟಗಳಲ್ಲಿ ನಿರೂಪಿಸಬಹುದಾದ ವಿಚಾರದ ಬದಲು ಒಂದು ಗಾದೆಯನ್ನು ಬಳಸಿ ಅದರ ಮೂಲಕ ವಿಷಯವನ್ನು ಸಮಾಪ್ತಿ ಮಾಡಲು ಸಾಧ್ಯ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ, ಈ ಗಾದೆ ಹೆಡ್ಡುತನದ ಕುರಿತೆ ವ್ಯಂಗ್ಯವನ್ನು, ನೆಂಟರ ಮೇಲೆ ಇಷ್ಟ ಅಕ್ಕಿ ಮೇಲೆ ಪ್ರೀತಿ, ಈ ಗಾದೆ ಆಸೆ ಮೂಲದ ದ್ವಂದ್ವ ನೀತಿಯನ್ನು, ಬಡವನ ಕೋಪ ದವಡೆಗೆ ಮೂಲ ಎನ್ನುವ ಗಾದೆ ದೌರ್ಜನ್ಯದ ಎದುರಿನ ಅಸಹಾಯಕತೆಯನ್ನು ಸೂತ್ರಬದ್ಧವಾಗಿ ಪ್ರಾಸಬದ್ಧವಾಗಿ ಹೇಳುವುದನ್ನು ಗಮನಿಸುತ್ತೇವೆ. ಗಾದೆಗಳಿಗೆ ಇಂತಹದೇ ವಸ್ತುವಾಗಬೇಕೆನ್ನುವ ನಿಯಮವಿಲ್ಲ. ಬಹುಸಾಂಸ್ಕೃತಿಕ ಸಮಾಜವೊಂದರ ಜಾತಿ ಪಂಗಡ ವೃತ್ತಿ ಪ್ರವೃತ್ತಿ ಗುಣ ಪ್ರಾಣಿ ಸಂಬಂಧಿ ವಿಷಯಗಳಿಗೆ ಗಾದೆಗಳು ಅಭಿವ್ಯಕ್ತಿ ಕೊಡಬಲ್ಲವು. ನೆನಪಿನಲ್ಲಿ ತಲೆಮಾರುಗಳಿಂದ ಉಳಿದು ಬಂದಿರುವ ಈ ಗಾದೆಗಳು ಮಾರ್ಮಿಕವಾಗಿ ಮಾತಾಡುತ್ತವೆ. ಹಾಗಾಗಿ ಗಾದೆಗಳನ್ನು ಜೇನಿಗೆ ಹೋಲಿಸುವುದುಂಟು. ಗಾದೆಗಳು ವ್ಯಂಗ್ಯ ಮಾರ್ಮಿಕ ಇತ್ಯಾದಿ ಗುಣಗಳಿಂದ ಜೇನಿನಂತೆ ಕುಟುಕಿ ಕಹಿ ಅನುಭವವನ್ನು ಮತ್ತು ಅನೇಕ ಗಾದೆಗಳು ಅನುಭವಜನ್ಯವಾಗಿ ಮಾರ್ಗದರ್ಶಿ ತಿಳಿಹಾಸ್ಯಗಳ ಮೂಲಕ ನಮ್ಮನ್ನು ನಿರ್ದೇಶಿಸಬಲ್ಲವು. ಅದರ ಈ ಶಕ್ತಿಯನ್ನು ಸವಿದರೆ ಅದು ಸಿಹಿಯಾಗಿ ಪರಿಣಮಿಸಬಹುದು. ಒಟ್ಟಾರೆ ಅನುಭವಜನ್ಯ ಗಾದೆಗಳು ಸಮಾಜವನ್ನು ಎಚ್ಚರಿಸಿ ಮುನ್ನಡೆಸುವಷ್ಟು ಶಕ್ತವಾಗಿ ನಮ್ಮೊಂದಿಗೆ ಅವು ಅನುಸಂಧಾನಗೊಂಡಿವೆ.
1: ಪೂವಪ್ಪ ಕನಿಯೂರು ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆ ಶ್ರೀನಿವಾಸ ಕುಲಕರ್ಣಿ ಇವರ ರಚನೆಯನ್ನು ಕೇಳಿ ವೃಂದಗಾನದಲ್ಲಿ.

ಇದುವರೆಗೆ ಶ್ರೀನಿವಾಸ ಕುಲಕರ್ಣಿ ಇವರ ರಚನೆಯ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದಿರಿ. ಮುಂಜಾನೆ ಮಾತು. ಬರೀ ಜ್ಞಾನವಿದ್ದರೆ ಏನೂ ಅಲ್ಲ. ಗ್ರಹಿಸುವ ಶಕ್ತಿಯೊಂದಿಗೆ ಆಸಕ್ತಿಯೂ ಸೇರಿದರೆ ಜ್ಞಾನಕ್ಕೊಂದು ಹಿರಿಮೆ. ಆಸಕ್ತಿಯಿಂದ ಗ್ರಹಿಸೋಣ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶೀಹಾಳ್ ಅವರಿಂದ.
1: ಇತ್ತೀಚೆಗೆ ಹಸಿರು ಮೇವಿನ ಬೇಸಾಯ ಕ್ರಮಗಳು ಹಾಗೂ ಮೇವಿನ ಮರಗಳ ಬಳಕೆ ಹೆಚ್ಚಾಗ್ತಾ ಇದೆ. ರೈತ ಬಾಂಧವರು ಈ ಜಾನುವಾರುಗಳನ್ನು ಸಾಕುವಂಥ ಸಂದರ್ಭದಲ್ಲಿ ಹಸಿರು ಮೇವಿನ ಕೊರತೆಯನ್ನು ಅನುಭವಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹಸಿರು ಮೇವಿನ ಬೇಸಾಯ ಕ್ರಮ ಅನಿವಾರ್ಯ ಹಾಗೂ ಅಗತ್ಯತೆಗಳಲ್ಲಿ ಕೂಡ ಒಂದಾಗಿದೆ. ಈ ಸಾಕು ಪ್ರಾಣಿಗಳು ಸ್ವತಂತ್ರವಾಗಿ ಮೇಯಲು ಬಿಡುವುದು ಇಲ್ಲವೇ ಬೆಳೆದ ಮೇವನ್ನು ಕೊಯ್ದು ತಂದು ಅವುಗಳ ಆಹಾರವನ್ನು ಪೂರೈಸಲಾಗ್ತದೆ. ಸಾಕು ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಮುಖ್ಯವಾಗಿ ಕೃಷಿ ಉತ್ಪನ್ನಗಳು ಹಾಗೂ ಗುಡ್ಡಗಾಡು, ಕೆರೆ, ಅಂಗಳ ಹಾಗೂ ರಸ್ತೆಗಳ ಅಂಚಿನಲ್ಲಿ ಲಭ್ಯವಿರುವಂತಹ ಮೇವಿನಲ್ಲಿ ಕೇವಲ 2% ಮಾತ್ರ ಸುಧಾರಿಸಿದಂತಹ ಹಸಿರು ಹುಲ್ಲಿನಿಂದ ಕೊಡಲಾಗ್ತದೆ. ಹಿಂದಿನ ವರ್ಷಗಳಲ್ಲಿ ಹಸುಗಳು, ಕುರಿ ಹಾಗೂ ಮೇಕೆಗಳಿಗೆ ಆಡುಗಳನ್ನು ಮೇಯಿಸಲಿಕ್ಕೆ ತಮ್ಮ ತಮ್ಮ ಹಿಡುವಳಿಗಳಲ್ಲಿ ಸ್ವಲ್ಪ ಜಾಗವನ್ನು ಕಾಯ್ದಿರಿಸುವುದರ ಜೊತೆಗೆ ಹುಲ್ಲುಗಾವಲುಗಳು ಮತ್ತು ಗೋಮಾಳಗಳನ್ನು ಸಹ ಹೊಂದಿಸಲಾಗಿತ್ತು. ಆದರೆ ಇಂದಿನ ಬದಲಾಗುತ್ತಿರುವಂತಹ ಸನ್ನಿವೇಶದಲ್ಲಿ ಇವುಗಳಿಗೆ ಅವಕಾಶವಿಲ್ಲದಂತಾಗಿದ್ದು ಜಾನುವಾರುಗಳ ಉತ್ಪಾದನೆಯಲ್ಲಿ ವಿವಿಧ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಉತ್ಪಾದನೆ ಹೆಚ್ಚಳಕ್ಕಾಗಿ ಸಂಕರಣ ಪದ್ಧತಿಯಲ್ಲಿ ಜಾನುವಾರುಗಳ ವಂಶಾಭಿವೃದ್ಧಿಗೆ ವಿಶೇಷ ಗಮನವನ್ನು ಕೊಡುತ್ತಿರುವುದರಿಂದ ಆಹಾರ ಪೂರೈಕೆಯ ಬಗ್ಗೆ ಎಲ್ಲ ರೀತಿಯ ಕಾಳಜಿ ವಹಿಸುವುದು ಅತಿ ಅವಶ್ಯಕ ಆಗಿರ್ತದೆ. ಸಾಕು ಪ್ರಾಣಿಗಳ ಮೇವು ಪೂರೈಕೆಗಾಗಿ ಹಿಂದಿನಿಂದ ಬಂದಿರುವಂತಹ ಪದ್ಧತಿಗಳಲ್ಲಿ ಕೆಲವು ಸೂಕ್ತ ಬದಲಾವಣೆಗಳನ್ನು ತರುವುದರ ಜೊತೆಗೆ ಮೇವಿನ ಬೆಳೆಗಳಂದೇ ಅಭಿವೃದ್ಧಿಪಡಿಸಿರುವಂತಹ ಹಸಿರು ಮೇವನ್ನು ಕೂಡ ಬೆಳೆಯಬಹುದಾಗಿದೆ. ಕೊರತೆ ಕಾಲದಲ್ಲಿ ಉಪಯೋಗಿಸಲು ಹೆಚ್ಚುವರಿ ಬೆಳೆದಂತಹ ಮೇವನ್ನು ಶೇಖರಿಸಿಡುವುದು ಮತ್ತು ಸಾಮಾನ್ಯವಾಗಿ ಉಪಯೋಗಿಸುತ್ತಿರುವ ಕಡಿಮೆ ಪೌಷ್ಟಿಕಾಂಶಗಳಿಂದ ಕೂಡಿದ ಭತ್ತದ ಹುಲ್ಲು, ರಾಗಿ ಹುಲ್ಲು ಹಾಗೂ ಜೋಳದ ಕಡಬಿ ಮುಂತಾದವುಗಳನ್ನು ವಿಶೇಷ ರೀತಿಯಲ್ಲಿ ಸಂಸ್ಕರಿಸಿ ಕೊಡೋದರಿಂದ ಉತ್ಪಾದನೆಯಲ್ಲಿ ಕುಂಠಿತವಾಗುವುದನ್ನು ತಡೆಯುವುದರ ಜೊತೆಗೆ ಹಾಲಿನ ಅಥವಾ ಇಳುವರಿಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬಹುದಾಗಿದೆ. ಆರೋಗ್ಯದ ಪೋಷಣೆ ಹಾಗೂ ಅಧಿಕ ಉತ್ಪಾದನೆಗಾಗಿ ಕುರಿ ಮತ್ತು ಮೇಕೆಗಳಿಗೆ ಹಸಿರು ಮೇವನ್ನು ಒದಗಿಸುವುದು ಅವಶ್ಯಕ. ತಿನ್ನಲು ರುಚಿಕರವಾದಂತಹ ಆಹಾರವ ಮಾತ್ರವಲ್ಲದೆ ಸುಲಭವಾಗಿ ಜೀರ್ಣಿಸಿಕೊಳ್ಳಬಹುದಾದಂತಹ ಈ ಹಸಿರು ಮೇವಿನಲ್ಲಿ ರಾಸುವಿನ ಸಂತಾನೋತ್ಪತ್ತಿ, ಆರೋಗ್ಯ ಪೋಷಣೆಗೆ ಅಗತ್ಯವಿರುವಂತಹ ಪೋಷಕಾಂಶಗಳಾದಂತಹ ಜೀವಸತ್ವ ಎ ಮತ್ತು ಖನಿಜಾಂಶಗಳು ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ರಾಸುಗಳನ್ನು ಸಕಾಲಕ್ಕೆ ಬೆದೆಗೆ ಬರುವಂತೆ ಮಾಡಲು ಹಾಗೂ ಕರು ಜನನದ ನಂತರ ನಡುವಿನ ಅಂತರವನ್ನು ಕಡಿಮೆಗೊಳಿಸುವುದು ಬಹಳ ಸಹಕಾರಿಯಾಗ್ತದೆ. ಆದುದರಿಂದ ರೈತ ಬಾಂಧವರು ತಮ್ಮಲ್ಲಿರುವಂತಹ ಸ್ಥಳವನ್ನು ಅಥವಾ ಕೃಷಿ ಜೊತೆಗೆ ಸಾಧ್ಯವಾದರೆ ಸ್ವಲ್ಪ ಪ್ರಮಾಣದಲ್ಲಿ ಈ ಹಸಿರು ಮೇವಿನ ಸೊಪ್ಪನ್ನಾಗಿರ್ಬೋದು

0: ಅಥವಾ ಹಸಿರು ಮೇವಿನ ಬೆಳೆಗಳನ್ನು ಹಾಗೆಯೇ ಹಸಿರು ಹುಲ್ಲುಗಳನ್ನು ಹಾಕುವಂತಹ ಪದ್ಧತಿಯನ್ನು ರೂಢಿಗೆ ಇಟ್ಕೋಬೇಕಾಗ್ತದೆ. ಮುಖ್ಯವಾಗಿ ಈ ಹಸಿರು ಮೇವಿನ ಬೆಳೆಗಳನ್ನು ಬೆಳೆಸುವಂತಹ ಪ್ರಮುಖ ಪದ್ಧತಿಗಳ ಕುರಿತು ಹೇಳೋದಾದರೆ, ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವು ಉತ್ಪಾದನಾ ತಾಂತ್ರಿಕತೆಗಳು, ಪ್ರಮುಖ ಬೆಳೆಗಳಲ್ಲಿ ಮೇವನ್ನು ಬೆಳೆದು ಮಧ್ಯಂತರ ಬೆಳೆಯಾಗಿ ಇದನ್ನು ಬೆಳ್ಕೋಬಹುದು, ಮಿಶ್ರ ಬೆಳೆಯಾಗಿ ಮೇವಿನ ಬೆಳೆಗಳನ್ನು ಕೂಡ ಬೆಳ್ಕೋಬಹುದು, ತೋಟಗಾರಿಕೆ ಬೆಳೆಗಳಲ್ಲಿ ಮೇವಿನ ಬೆಳೆಗಳನ್ನು, ಜೊತೆಗೆ ಗುಡ್ಡಗಾಡು ಪ್ರದೇಶ ಕಡಿಮೆ ಫಲವತ್ತಾದಂತಹ ಒಂದು ಜಮೀನಿನಲ್ಲಿ ಹಿಂಗಾರು ಜಮೀನುಗಳಲ್ಲಿ ಅರಣ್ಯ ಪ್ರದೇಶದ ಮೇವು ಬೆಳಕೆಗಾಗಿ ಈ ಒಂದು ಮೇವಿನ ಬೆಳೆಗಳನ್ನು ಬಳಕೊಳ್ಳೋದ್ರ ಜೊತೆಗೆ ನೀರಾವರಿ ಪ್ರದೇಶ, ಕ್ಷೌರ ಜವುಳು ಮಣ್ಣಿನಲ್ಲಿ ಕ್ಷಾರವಾದಂತಹ ಸವಳು ಜವುಳು ಅಂತ ನಾವೇನು ಹೇಳ್ತೀವಿ ಆ ಒಂದು ಮಣ್ಣಲ್ಲೂ ಕೂಡ ಈ ಹಸಿರು ಮೇವಿನ ಬೆಳೆಗಳನ್ನು ನಾವು ಬೆಳ್ಕೋಬಹುದು. ಮುಖ್ಯವಾಗಿ ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳನ್ನು ನಾವು ಈ ಒಂದು ಹಸಿರು ಮೇವಿನ ಬೆಳೆಗಳಲ್ಲಿ ಇರೋದರಿಂದ ರೈತ ಬಾಂಧವರು ಅವಶ್ಯಕತೆ ಇದ್ದಲ್ಲಿ ಹಾಗೆಯೇ ತಮಗೆ ಇರುವಂತಹ ಅಲ್ಪ ನೀರನ್ನು ಬಳಕೆ ಮಾಡಿಕೊಂಡು ಈ ಹಸಿರು ಮೇವನ್ನು ಬಳಕೆ ಮಾಡಿಕೊಂಡು ತಮ್ಮಲ್ಲಿರುವಂತಹ ಜಾನುವಾರುಗಳನ್ನು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಹಾಲಿನ ಉತ್ಪನ್ನ ಆಗಿರ್ಬೋದು ಅಥವಾ ಮಾಂಸದ ಒಂದು ಅಧಿಕ ಇಳುವರಿಗಾಗಿ ಈ ಹಸಿರು ಮೇವು ಅಥವಾ ಈ ಸಮತೋಲನ ಆಹಾರವನ್ನು ಜಾನುವಾರುಗಳಿಗೆ ಕೊಡಬೇಕಾಗ್ತದೆ.
1: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:44. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಾಯಚೂರು

0: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
1: ಇಂದ್ರಿಯಗಳು ಸಾತ್ವಿಕ ಕೆಲಸದಲ್ಲಿ ಇದ್ರೆ ಅದು ಪಾಂಡವರು ಹೇಗೆ ಬಸವರಸ?
0: ಒಂದು ದೇಹದಲ್ಲಿ ಪಂಚೇಂದ್ರಿಯಗಳಿವೆ. ಪ್ರತಿಯೊಂದು ಇಂದ್ರಿಯದ ಪಕ್ಕದಲ್ಲಿಯೇ ಅಂದರೆ ಇಂದ್ರಿಯಕ್ಕೆ ಹೊಂದಿಕೊಂಡೇ ಜ್ಞಾನೇಂದ್ರಿಯ ಕೂಡ ಇದೆ. ಜ್ಞಾನೇಂದ್ರಿಯ ಕೃಷ್ಣನಾದರೆ ಇಂದ್ರಿಯಗಳು ಸಾತ್ವಿಕ ಪಾಂಡವರು ಹೌದು, ಕಣ್ಣಿದ್ದು ಕುರುಡನಾದ ಧೃತರಾಷ್ಟ್ರ ಕುಲದ ಕೌರವರೂ ಹೌದು. ಪ್ರತಿನಿತ್ಯ ಸಾತ್ವಿಕ, ರಾಜಸ, ತಾಮಸ ಮತ್ತು ಜ್ಞಾನದೊಂದಿಗೆ ದೇಹದಲ್ಲಿ ಮಹಾಯುದ್ಧ ನಡೆದೇ ಇರ್ತದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಇಂದ್ರಿಯಗಳು. ಮನಸ್ಸು ದ್ರೌಪದಿಯಾಗಿ ಆ ಐದು ಇಂದ್ರಿಯಗಳ ಜೊತೆಗೆ ಸಂಗ ಮಾಡ್ತಾಳೆ. ಈಕೆ ಸಾತ್ವಿಕತನವನ್ನು ತೋರಬಹುದು ಪಾಂಡವರಂತೆ, ಅಥವಾ ದುಷ್ಟತನವನ್ನು ತೋರಬಹುದು ಕೌರವರಂತೆ. ಹೀಗಾಗಿ ವ್ಯಾಸ ಮಹರ್ಷಿಗಳು ಲೋಕ ಸರಳವಾಗಿ ಜ್ಞಾನ ತಿಳಿಯಲಿ ಅಂತ ಐದು ಇಂದ್ರಿಯಗಳ ಮೂಲಕ ಮನವನ್ನೇ ದ್ರೌಪದಿಯಾಗಿಸಿ ಪಂಚೇಂದ್ರಿಯಗಳನ್ನೇ ಪಾಂಡವರುಗಳನ್ನಾಗಿಸಿದ್ದಾರೆ. ಅವರಿಗೆ ದ್ರೌಪದಿಯನ್ನೇ ಕೊಟ್ಟು ಮದುವೆ ಮಾಡಿದ್ದಾರೆ. ದೇಹವನ್ನೇ ರಥವನ್ನಾಗಿಸಿದ್ದಾರೆ, ಶ್ರೀಕೃಷ್ಣನನ್ನ ಸಾರಥಿಯನ್ನಾಗಿಸಿದ್ದಾರೆ.
2: ಆಹಾ, ಎಷ್ಟು ಸುಂದರವಾಗಿ ಮಹಾಭಾರತದ ಕಥೆಯನ್ನ ನಮಗೆಲ್ಲ ತಿಳಿಯುವಂತೆ ಹೇಳಿದಿರಿ ಬಸವರಸ. ಇದನ್ನು ಮತ್ತಷ್ಟು ಮುಂದುವರಿಸಿ ಎನ್ನುಡಿಯ.
0: ಆಗಲಿ, ನಿಮ್ಮ ಉತ್ಸಾಹಕ್ಕೆ ನಾನು ಚಿರಋಣಿ. ಮನಸ್ಸು ಕಣ್ಣಿನಲ್ಲಿ ಬೆರೆತು ನೋಡುವ ಗುಣವನ್ನು ಹೊಂದಿದೆ, ಚರ್ಮದಲ್ಲಿ ಬೆರೆತು ಸ್ಪರ್ಶಿಸುವ ಗುಣವನ್ನು ಹೊಂದಿದೆ, ಮೂಗಿನಲ್ಲಿ ಬೆರೆತು ಮೂಸಿಸುವ ಗುಣವನ್ನು ಹೊಂದಿದೆ, ನಾಲಿಗೆಯಲ್ಲಿ ಬೆರೆತು ರುಚಿಸುವ ಗುಣವನ್ನು ಹೊಂದಿದೆ, ಕಿವಿಯಲ್ಲಿ ಬೆರೆತು ಕೇಳುವ ಗುಣವನ್ನು ಹೊಂದಿದೆ. ಆದರೆ ನೋಡುವ ಕಣ್ಣಿನ ಮೂಲಕ ಮನಸ್ಸು ದೃಶ್ಯ ಆಗಿ ತನಗೆ ಬೇಕಾದಂತೆ ನೋಡ್ತದೆ. ಹೀಗೆ ನೋಡುವ ನೋಟಕ್ಕೆ ಸತ್ಯ ಕಾಣೋದಿಲ್ಲ. ಹೀಗಾಗಿ ಇಂತಹ ದೃಶ್ಯವನ್ನು ಮನೋಮಯ ದೃಶ್ಯ ಅಂತ ಕರಿಬಹುದು.
3: ಅದು ಹೇಗೆ ಬಸವಣ್ಣವರೇ?
0: ನೋಡಿ, ಈ ಕಟೆದ ಕಲ್ಲನ್ನು ನೋಡುವ ಮನೋಮಯವಾದ ದೃಶ್ಯ. ಕಲ್ಲನ್ನೇ ದೇವರು ಅಂತ ದೇಹಕ್ಕೆ ತಿಳಿ ಹೇಳಿ ದೇಹದಲ್ಲಿ ಸುಳ್ಳು ಭಕ್ತಿರಸವನ್ನು ಚಿಮ್ಮಿಸ್ತದೆ. ದೇಹಕ್ಕೆ ತನ್ನದೇ ಆದ ಅರಿವಿದ್ರೂ ಕೂಡ ಆ ಅರಿವನ್ನು ಬಳಸದೆ ಮನೋಮಯವಾದ ದೃಶ್ಯದ ಮಾತನ್ನೇ ಕೇಳಿ ಅದಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಳ್ತದೆ. ಆ ದೃಶ್ಯದ ಮಾತನ್ನು ಕೇಳಿ ಕಾಯ ಕಲ್ಲನ್ನು ದೇವರು ಅಂತ ತಿಳಿದು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತದೆ. ಆ ಕಲ್ಲನ್ನೇ ದೇವರು ಅಂತ ತಿಳಿದು ಅರ್ಚನೆ, ಪೂಜೆ, ಅಭಿಷೇಕ, ದೀಡ್ ನಮಸ್ಕಾರ, ಉರುಳು ಸೇವೆ ಮಾಡ್ತದೆ. ಕಲ್ಲನ್ನೇ ಹೆಣ್ಣು ದೇವರು ಅಂತ ತಿಳಿದು ಸೀರೆ ರವಿಕೆ ಉಡಿಸಿ ಕಾಲುಂಗರ ನತ್ತು ತೊಡಿಸಿ ಭಕ್ತಿಪೂರ್ವಕವಾಗಿ ನಮಿಸಿ ಸಂಭ್ರಮಿಸ್ತದೆ. ಹಾಗೆಯೇ ಕಲ್ಲನ್ನು ಗಂಡು ದೇವರು ಅಂತ ತಿಳಿದು ಪಂಚೆ, ಪಾದುಕೆ, ಮೀಸೆ, ಕಿರೀಟಗಳನ್ನು ತೊಡಿಸಿ ಛತ್ರ ಚಾಮರ ಬೀಸಿ ಹೆಣ್ಣು ದೇವರಿಗೂ ಗಂಡು ದೇವರಿಗೂ ಕಲ್ಯಾಣೋತ್ಸವ ಮಾಡಿಸಿ ಶಯನಗೃಹಕ್ಕೆ ಕಳಿಸಿ ಶೋಭಾನೆ ಪದ ಹಾಡಿ ಸಂಭ್ರಮಿಸ್ತದೆ. ಇದು ಮನೋಮಯವಾದ ದೃಶ್ಯದ ಸಾತ್ವಿಕ ಕೆಲಸ. ಹೀಗೆ ಪಾಂಡವರು ಸಾತ್ವಿಕರಾಗಿ ಜೀವನ ಸಾಗಿಸ್ತಾರೆ.
1: ಬಸವರಸ, ಮನದ ಕ್ರೌರ್ಯದ ಕೆಲಸವನ್ನ ಹೇಳಿ ಎನ್ನುಡೆಯ.
0: ಆಗಲಿ ಶರಣರೇ, ಮನ ಕಾಯ ಹಿಡಿದು ಐದು ಇಂದ್ರಿಯಗಳಲ್ಲಿ ಸಂಚರಿಸಿ ಸಾತ್ವಿಕನಾಗಿ ಹೇಗೆ ಪಾಂಡವರ ಪಾತ್ರದಲ್ಲಿ ಕಾಣುತ್ತದೆಯೋ ಹಾಗೆಯೇ ಐದು ಇಂದ್ರಿಯಗಳನ್ನು ತನ್ನ ವಶ ಮಾಡಿಕೊಂಡು ಕೌರವರ ಪಾತ್ರದಲ್ಲಿ ಕಾಣ್ತದೆ. ತನು ಮತ್ತೊಂದು ತನುವಿನೊಂದಿಗೆ ದ್ವೇಷದೊಂದಿಗೆ ಯುದ್ಧ ಮಾಡಿ ಸುಖವನ್ನು ಅನುಭವಿಸ್ತದೆ, ಹಾಗೆಯೇ ತನುವಿಗೆ ದುಃಖವನ್ನು ಕೂಡ ಉಂಟು ಮಾಡ್ತದೆ. ತನುವಿನ ಸುಖ ದುಃಖಗಳು ಮನಕ್ಕೆ ಮುದ ನೀಡುತ್ತವೆ. ತನು ಬಹುಬೇಗ ಅರಿವಿನೊಂದಿಗೆ ಸಂಗಮವಾಗಿ ಆ ಅರಿವೇ ತಾನಾಗಲಿ ಅನ್ನುವ ಬಯಕೆಯಿಂದಲೇ ತನುವಿಗೆ ಮತ್ತೆ ಮತ್ತೆ ದುಃಖವನ್ನು ಉಂಟು ಮಾಡ್ತದೆ. ಇದು ಮನದ ಉದ್ದೇಶ.
2: ಬಸವರಸರೇ, ಮನ ಅರಿವಿನೊಂದಿಗೆ ಸಂಗ ಮಾಡಲು ಬಯಕೆ ಮಾಡುವುದಿಲ್ಲವೇ ಹೇಗೆ?
0: ಸುಂದರವಾದ ಮತ್ತು ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದಿರಿ. ಮನಕ್ಕೆ ಭೌತಿಕ ವಿಷಯಗಳಲ್ಲಿ ಬೇಸರ ಆದಾಗ ಅರಿವಿನ ಸುಖ ಉಣ್ಣೋದಕ್ಕಾಗಿ ಅರಿವಿನ ಸಂಗ ಮಾಡಲಿಕ್ಕೆ ಬಯಸ್ತದೆ. ಆ ಸುಖ ಉಣ್ಣಲು ಹೋಗಿ ಆ ಅರಿವೇ ತಾನಾಗ್ತದೆ. ಆಗ ಮನ ಘನಮನ ಆಗ್ತದೆ. ವ್ಯಾಸ ಮಹರ್ಷಿಗಳ ದೃಷ್ಟಿಯಲ್ಲಿ ಶ್ರೀಕೃಷ್ಣನೇ ತಾನಾಗ್ತದೆ, ವಿರಾಟ ಸ್ವರೂಪವೇ ತಾನಾಗ್ತದೆ.
4: ಬಸವರಸ, ಇಡೀ ದೇಹದಲ್ಲಿಯೇ ಪಾಂಡವರ ಮತ್ತು ಕೌರವರ ಹಾಗೂ ಅರಿವು ಅನ್ನೋ ಶ್ರೀಕೃಷ್ಣನ ದರ್ಶನ ಮಾಡಿಸಿದಿರಿ. ವ್ಯಾಸ ಮಹರ್ಷಿಗಳಿಗೆ ಅರಿವು ಅನ್ನೋ ಗುರುದೇವ ಶ್ರೀಕೃಷ್ಣನಾಗಿ ಕಂಡರೆ ಬಸವರಸ, ತಮಗೆ ಅರಿವು ಅನ್ನೋ ಗುರುದೇವ ಕೂಡಲ ಸಂಗಮ ದೇವರ ರೂಪದಲ್ಲಿ ಲಿಂಗಯ್ಯನ ರೂಪದಲ್ಲಿ ದರ್ಶನ ನೀಡಿದ್ದಾನೆ. ಶರಣರಿಗೆ ಅರಿವು ಅನ್ನೋ ಗುರುದೇವ ಬಸವಣ್ಣನ ರೂಪದಲ್ಲಿ ದರ್ಶನ ನೀಡಿದ್ದಾನೆ. ಹೀಗಾಗಿ ತಾವು ಶಿವನ ಸ್ವರೂಪವೇ ಆಗಿದ್ದೀರಿ. ತಮಗೆ ಶರಣು ಶರಣಾರ್ಥಿ ಬಸವಣ್ಣ.
0: ಶಿವ ಒಬ್ಬ ವ್ಯಕ್ತಿ ಅಲ್ಲ ಲಕ್ಕಮ್ಮ, ಆತ ಸಕಲ ಕಾಯಗಳಲ್ಲಿಯೂ ತನ್ಮಯವಾದ ಅವ್ಯಕ್ತ ಶಕ್ತಿಯೇ ಆಗಿದ್ದಾನೆ. ಆ ಶಿವ ತಮ್ಮೆಲ್ಲ ಕಾಯಗಳಲ್ಲಿ ಅರಿವೆಂಬ ಗುರುದೇವನ ನಿರೂಪದ ಮೂಲಕ ಕಾಣ್ತಾ ಇದ್ದಾನೆ. ತಮಗೆಲ್ಲರಿಗೂ ಶರಣು ಶರಣಾರ್ಥಿ.
5: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ.

0: ವಿಜಯರಾಜೇಂದ್ರ, ಲದ್ದೆಯ ಸೋಮಯ್ಯ, ವೀರೇಶ್ ಕುಂಬಾರ್, ಶಾಂತರಸ, ಅಮರೇಶ್ ಆಶಿಹಾಳ್, ಆಯ್ದಕ್ಕಿ ಲಕ್ಕಮ್ಮ, ನಾಗರತ್ನ ಹೆಚ್. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ಇಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಇಲ್ಲಿ ಟ್ರಾಮಾ ಸೆಂಟರ್, ಸಿಟಿ ಸ್ಕ್ಯಾನ್, ನ್ಯೂರೋ ಮೈಕ್ರೋಸ್ಕೋಪ್, ಬ್ರೇವ್ ಸರ್ಜರಿ, ಸ್ಪೈನ್ ಸರ್ಜರಿ, ನೀ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಕೆಲನೋಸ್ಕೋಪಿ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ದೊರೆಯುತ್ತವೆ. ವೈದ್ಯಕೀಯ ವಿಭಾಗ, ಶಸ್ತ್ರಚಿಕಿತ್ಸೆ, ಒಬಿಜಿ, ಸ್ತ್ರೀರೋಗ ವಿಭಾಗ ಸೇರಿದಂತೆ ಅನೇಕ ರೀತಿ ಚಿಕಿತ್ಸೆ ವಿಭಾಗಗಳು ಇಲ್ಲಿವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:02. ಪ್ರಕಟಣೆ ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.

0: ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করবো.

0: रसती धारा अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ। ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ, ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ, ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ। ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ।

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ, ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 2/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕೇಳಿ ಕಮಿಟಿ ಜೊ ಹೇ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಜೊ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರು ಔರ್ ಅಹಮದಾಬಾದ್ ಕೇ ದೋರೆ ಪೇ ಆಯಿ ಹುಯಿ ಹೈ ಔರ್ ಸಾರೇ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೇ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹಿ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ ಜೊ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೇ ಬಾದ್ ಮೇ ಚುನಾವ್ ಆಯೋಗ ನೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ್ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯಾ ಜಾನೆ ಚಾಹಿಯೇ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭಿ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೇ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ನೇ ಭಿ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹಿ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಯಾಪನ್ ಥೆ ವೋ ಕಾಂಗ್ರೆಸ್ ಕೇ ಸಾಂಸದ್ ಥೆ ರಾಜ್ಯಸಭಾ ಕೇ, ಉನ್ಹೊನೆ ಭಿ ಅಪ್ನಿ ರಿಪೋರ್ಟ್ ಮೇ ಯೇ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯಾ ಜಾನೆ ಚಾಹಿಯೇ. ಔರ್ ವೋ ರಿಪೋರ್ಟ್ ಯುನಾನಿಮಸ್ ಥಿ, ಸಾರೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದೋ ನೇ ಯೇ ಬಾತ್ ಕಹಿ.
0: ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ. 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013 ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
2: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರೆ ಅಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನು ರಚಿಸುವುದು ಕಡ್ಡಾಯವಾಗಿರುತ್ತದೆ. ಆ ಎಲ್ಲಾ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಶೀ ಬಾಕ್ಸ್ ಎನ್ನುವಂತ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನ ನಾವು ಇಡಬೇಕಾಗುತ್ತೆ, ಶೀ ಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶೀ ಬಾಕ್ಸ್ ಅನ್ನ ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 1500 ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶೀ ಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400 ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
6: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನು ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನೂ ಮುಂದುವರಿಸಬೇಕಾಗಿದೆ.
0: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20ಕ್ಕೆ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18ರಿಂದ 25ರವರೆಗೆ ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
7: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15:53. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ಆಕಾಶವಾಣಿ

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವ ಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೀಕ್ಷಿಕಿ ಅಧ್ಯಯನ

0: ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಹನ ಶಕ್ತಿ, ನೀತಿ ಮೌಲ್ಯಗಳು ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ. ಆಸಕ್ತ ಅರ್ಹ ಯುವತಿಯರು ಯುವಕರು ಈ ಮುಂದಿನ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಸೇಠ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ಮಹಾವಿದ್ಯಾಲಯ, ಉಡುಗಿ ರಸ್ತೆ, ಸೇಡಂ, ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಅನ್ವೇಷಕಿ ಅಧ್ಯಯನದ ಕುರಿತಾಗಿ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದಿಷ್ಟು ಮಾಹಿತಿಯನ್ನ ವಿಕಾಸ ವಾರ್ತೆಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಅದನ್ನ ಕೇಳಿಬರೋಣ.
1: ಸೇಡಂನ ಅನೇಕ ವರ್ಷಗಳ ಶಿಕ್ಷಣ ಕ್ಷೇತ್ರದ ತಪಸ್ಸಿನ ಫಲವಾಗಿ ಸುಮಾರು 52 ವರ್ಷಗಳ ನಂತರ ಒಂದು ವಿನೂತನವಾದಂಥ ಕೋರ್ಸು ಅನ್ವೀಕ್ಷಕಿ ಅಧ್ಯಯನ ಕೇಂದ್ರ ಅನ್ನುವ ಹೆಸರಿನ ಮೇಲೆ ಎಬೋ ಗ್ರ್ಯಾಜುಯೇಟು ಸುಮಾರು 21 ವಯಸ್ಸಿನಿಂದ 32 ವರ್ಷದ ಒಳಗಿನ ಯುವಕರು ಯುವತಿಯರಿಗಾಗಿ 2 ವರ್ಷದ ಆವಾಸೀಯ ಪಠ್ಯಕ್ರಮ ಇರುತ್ತದೆ. ಇದು ಇಡೀ ಭಾರತದಲ್ಲಿಯೇ ಒಂದು ವಿನೂತನ ಶೈಕ್ಷಣಿಕ ಕಾರ್ಯಕ್ರಮ. ಮಕ್ಕಳಿಗೆ ಅಸಾಧಾರಣವಾದಂಥ ವ್ಯಕ್ತಿತ್ವವನ್ನು ವಿವಿಧ ಕ್ಷೇತ್ರಗಳಲ್ಲಿ ತುಂಬಿ ಹೊರಹಾಕುವುದು. ಇದರ ಪ್ರವೇಶ 15 April ಪ್ರಾರಂಭವಾಗುವುದು. ಹೆಚ್ಚಿನ ಮಾಹಿತಿಯನ್ನು ಶ್ರೀ ಆದಿತ್ಯ ಜೋಶಿ ಅವರ ದೂರವಾಣಿಗೆ ಸಂಪರ್ಕ ಮಾಡಿ ತಾವು ಇದರ ಮಾಹಿತಿಯನ್ನು ಪಡೆಯಬಹುದು. ಇದೊಂದು ಸುವರ್ಣ ಅವಕಾಶ. ಕಲ್ಯಾಣ ಕರ್ನಾಟಕ, ಇಡೀ ಭಾರತ ದೇಶದ ಜನವೂ ಸಹ ಇದರಲ್ಲಿ ಅರ್ಜಿ ಹಾಕಿಕೊಳ್ಳಬಹುದು.
0: ಆತ್ಮೀಯ ಕೇಳುಗರೆ, ಅನ್ವೇಷಕಿ ಅಧ್ಯಯನ ಕೇಂದ್ರದ ಪ್ರವೇಶಾತಿ ಮುಂತಾದ ಹೆಚ್ಚಿನ ವಿವರಗಳನ್ನು ನೀವು ಆದಿತ್ಯ ಜೋಶಿ ಅವರನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8789920108. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೆಡುಗರೆ, ಇಂದಿನ ಸಂಚಿಕೆಯಲ್ಲಿ ಈಗ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಡೆದ ಪ್ರಕೃತಿ ಮತ್ತು ನಾವು ಸಮಾವೇಶದಲ್ಲಿ ಬೀದರಿನ ಪರಮ ಪೂಜ್ಯ ಮಾತೋಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ತಮ್ಮ ಆಶೀರ್ವಚನದ ಮೂಲಕ ಪ್ರೇರಣೆಯನ್ನ ನೀಡಿದರು. ಬನ್ನಿ ಅದರ ಒಂದಿಷ್ಟು ಆಯ್ದ ಭಾಗಗಳನ್ನ ಈಗ ಕೇಳಿಬರೋಣ.
2: ಸೃಷ್ಟಿ ಮತ್ತು ದೇವರು ಬೇರೆ ಇಲ್ಲ ಅಂತ, ಹೇಗೆ ಸೂರ್ಯ ಮತ್ತು ಸೂರ್ಯನ ಕಿರಣಗಳು ಸಂಬಂಧವಿದೆಯೋ ಅದೇ ರೀತಿಯಾಗಿ ಸೃಷ್ಟಿ ಮತ್ತು ಪರಮಾತ್ಮನ ಸಂಬಂಧವಿದೆ ಅಂತ ನಮಗೆ ಕಂಡು ಬರ್ತಾ ಇದೆ. ಸೃಷ್ಟಿಗೆ ಹಾನಿ ಮಾಡುವುದೆಂದರೆ ಅದು ದೇವರಿಗೆ ದ್ರೋಹ ಬಗೆದಂತೆ. ಈ ಒಂದು ತತ್ವವನ್ನು ಅರಿತು ಬಾಳಿದವರು ಯಾರು ಅಂದರೆ 12ನೇ ಶತಮಾನದ ಶರಣರು. ನಾವು ನೋಡ್ತಾ ಇದ್ದೀವಿ ಬಸವ ಕಲ್ಯಾಣದಲ್ಲಿ ಅವರು ಉಳಿದಿರ್ತಕ್ಕಂಥ ಗುಹೆಗಳು. ನೀವು ನೋಡ್ರಿ ಬಸವ ಕಲ್ಯಾಣಕ್ಕೆ ಬಂದು ಪ್ರಕೃತಿಯ ಒಂದು ಜೊತೆ ಜೊತೆಗೆ ಅವರು ಬದುಕ್ತಕ್ಕಂಥದ್ದನ್ನು, ಅವರ ಜೀವನ, ಅವರ ವಚನಗಳನ್ನು ಹೋದ್ರೆ ನಿಮಗೆ ಕಂಡು ಬರ್ತಾ ಇದೆ. ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ, ಅಳಿಸಂಕುಲವೇ, ಮಾಮರವೇ, ಬೆಳದಿಂಗಳೆ, ಕೋಗಿಲೆ, ನಿಮ್ಮೆಲ್ಲರನ್ನು ಒಂದು ಬೇಡುವೆ ಅಂತ ತಿಳ್ಕೊಂಡು ನೋಡಿ. ಎಲ್ಲಾ ಪ್ರಕೃತಿ ಜೊತೆ, ಪಕ್ಷಿ, ಪ್ರಾಣಿ, ಗಿಡ, ಮರ ಜೊತೆ ಒಂದಾಗಿ ಬದುಕಿದವರು ಯಾರು ಅಂತಂದ್ರೆ ಶರಣರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಶರಣರ ಬಾಳು ಮತ್ತು ಜೀವನ ಸೃಷ್ಟಿಯ ಅವಿಭಾಜ್ಯ ಅಂಗವಾಗಿದ್ದು ನಾವು ಕಾಣ್ತಾ ಇದ್ದೀವಿ. ಸೃಷ್ಟಿ ಹಿಮಗಿರಿಯಾಗಿದ್ದರೆ ಅವರ ಜೀವನ ಫಳಫಳ ಹರಿಯುವ ನದಿಯಾಗಿದೆ. ವಾರಿ ಬಲಿದು ವಾರಿ ಕಲ್ಲಾದಂತೆ ಸ್ವಯಂಭುವೇ ಸೃಷ್ಟಿಯಾಯಿತು ಮೂರ್ತಿವತ್ತು ಅಂತ ಅಲ್ಲಮ ಪ್ರಭುದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಭಾರತದ ಚೈತನ್ಯ ಮತ್ತು ಜ್ಞಾನ ಪರಂಪರೆ ಸೃಷ್ಟಿಗೆ ಮಾತೃಕೆಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ತಾಯಿ ಅಂತ ಕರಿತಾ ಇದ್ದಾರೆ. ಅದಕ್ಕೆ ನದಿ ಮಾತಾ, ಭೂಮಾತಾ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ನೆಲ, ಜಲ, ಪ್ರಾಣಿ, ವಾಯು ಇವೆಲ್ಲಕ್ಕೂ ಕೂಡ ಅತ್ಯಂತ ಆದರ ಮತ್ತು ಭಕ್ತಿಯಿಂದ ಪ್ರಕೃತಿಯನ್ನು ಸಮತೋಲಿತವಾಗಿ ಬಳಕೆ ಮಾಡುವುದು ಶರಣರ ಜೀವನದ ಒಂದು ಪರಂಪರೆಯಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಪ್ರಕೃತಿಯಿಂದಲೇ ಜೀವನವಿದೆ. ಜೀವನದ ಉಲ್ಲಾಸಮಯ ಬಾಳ್ವಿಕೆಯೇ ಸಂಸ್ಕೃತಿಯಾಗಿದೆ. ಹೀಗಾಗಿ ಪ್ರಕೃತಿ ನಾಶವಾಯಿತು ಅಂತಂದ್ರ ಸಂಸ್ಕೃತಿನೂ ಕೂಡ ಅಲ್ಲಿ ಉಳಿಯೋದಿಲ್ಲ. ಈಗ ಜಗತ್ತಿನಲ್ಲಿ ಏನ್ ನಡೀತಾ ಇದೆ, ಎಲ್ಲ ಪ್ರಕೃತಿನೂ ಕೂಡ ನಾಶ ಮಾಡ್ತಾ ಇದ್ರೆ ಪ್ರಕೃತಿ ನಾಶದ ಜೊತೆ ಸಂಸ್ಕೃತಿನೂ ಕೂಡ ನಾಶ ಆಗ್ತಾ ಇದೆ. ಶರಣರ ಮಾರ್ಗ ಅಂದರೆ ಏನು? ಶರಣರ ಮಾರ್ಗ ಅಂದ್ರೆ ಪ್ರಕೃತಿ ಬಿಟ್ಟಿಲ್ಲ, ಪ್ರಕೃತಿ ಜೊತೆನೆ ಬದುಕ್ತಕ್ಕಂಥದ್ದದ. ಅದರಲ್ಲಿ ವಿಶೇಷವಾಗಿ ಮನುಷ್ಯನಲ್ಲಿಯೇ ಆ ಮಹಾಘನಲಿಂಗ ಪರಮಾತ್ಮನ ವಾಸವಿದೆ. ಅದಕ್ಕಾಗಿ ಎಲ್ಲರೂ ಸಮಾನರು. ಮನುಷ್ಯರಲ್ಲಿಯ ಮನುಷ್ಯತ್ವ ಗುರುತಿಸಿದವರು

0: ಶರಣರು. ಆಲ್ ಮೆನ್ ಆರ್ ಬಾರ್ನ್ ಈಕ್ವಲ್ ಬಟ್ ಮೇಡ್ ಅನ್ಈಕ್ವಲ್ ಬೈ ರಿಲಿಜನ್ಸ್ ಅಂತ. ಮೊದಲ ಇದನ್ನ ಅರಿತೇ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಮೊದಲೆಲ್ಲರೂ ಸಮಾನರಾಗಿ ಹುಡ್ತಾನೆ ಮನುಷ್ಯ, ಆಮೇಲೆ ಧರ್ಮದಿಂದ ನಾವು ಭಿನ್ನ ಭಿನ್ನ ಆಗ್ತಾ ಇದ್ದೇವೆ. ಇದನ್ನರಿತು ಅನುಭವ ಮಂಟಪದ ಮಾಧ್ಯಮದಿಂದ ಏಕಮಾನವ ಧರ್ಮ ವಿಶ್ವ ಧರ್ಮ ಸ್ಥಾಪಿಸಿ ಅದನ್ನೇ ಅನುಷ್ಠಾನಕ್ಕೆ ತಂದರು. ಮಾನವೀಯ ಮೌಲ್ಯ ಮತ್ತು ಮಾನವ ಹಕ್ಕುಗಳನ್ನು ಪ್ರಸ್ತಾಪಿಸಿ ಸಕಲ ಮಾನವರ ಸಮಾನತೆ ಮತ್ತು ಸಮಾಜದ ಐಕ್ಯತೆಗಾಗಿ ಸಮಾನತೆಯ ಸಾಮರಸ್ಯದ ಸಮಾಜದ ಪ್ರಸ್ತಾಪನೆಗಾಗಿ ತಮ್ಮ ಪ್ರಾಣವನ್ನೇ ಬಲಿದಾನಗೈದರು ಶರಣರು. ಈ ಸ್ಥಳ ಭಾರತದ ಇತಿಹಾಸದಲ್ಲಿ ಅತ್ಯಂತ ವೈಭವಶಾಲಿ ಘಟನೆಗಳ ರಚನೆಗೆ ಸಾಕ್ಷಿಯಾಗಿ ಈ ದೇಶ ಅನಂತ ಕಾಲದವರೆಗೆ ತನ್ನ ಈ ಭಾಗದ ಮಕ್ಕಳ ವಿಷಯದಲ್ಲಿ ಆಕಾಶದಲ್ಲಿ ಸೂರ್ಯ ಚಂದ್ರರಿರುವವರೆಗೆ ಗೌರವದಿಂದ ತಲೆ ಎತ್ತಿ ಹೆಮ್ಮೆ ಪಡುವಂತ ಸ್ಥಳ ಇದಾಗಿದೆ ಅಂತ ನಮ್ಗನಿಸ್ತಾ ಇದೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಾನ್ಯಕ್ಕೇಟ ಸಾಮಾನ್ಯ ಇಲ್ಲ. ಜಗತ್ತಿಗೆ ಐಶ್ವರ್ಯ ಮೂಡಿಸುವ ವಿಸ್ಮಯಕಾರಕ ಅಲೌಕಿಕ ವಾಸ್ತು ಎಲ್ಲೋರಾದಲ್ಲಿಯ ಕೈಲಾಸ ಮಂದಿರ ನಿರ್ಮಿಸಿದವರು ಮಾನ್ಯಕ್ಕೇಟದ ರಾಷ್ಟ್ರಕೂಟ ಅರಸರೇ. ಅದರಲ್ಲಿ ಕನ್ನಡ ಮೊದಲ ಕಾವ್ಯ ರಚಿಸಿದ ಅಮೋಘ ವರ್ಮನು ಕೂಡ ಶ್ರೀ ವಿಜಯ ಇಲ್ಲಿನ ಒಂದು ಅರಸ ಅಮೋಘ ವರ್ಷ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು 12ನೇ ಶತಮಾನದಲ್ಲಿ ಶರಣರು ಜಗತ್ತಿನ ಮೊದಲ ಸಮಾಜೋ ಧಾರ್ಮಿಕ ಆರ್ಥಿಕ ಮತ್ತು ರಾಜಕೀಯ ಕ್ರಾಂತಿ ಮಾಡಿ ಭಾರತದ 5-6 ವರ್ಷದಿಂದ ಅವಿರೋಧವಾಗಿ ಪ್ರವಾಹಿಸಿ ಬರುತ್ತಿದ್ದ ಜ್ಞಾನ ಪರಂಪರೆ ಮತ್ತು ಮಾನವ ಸಮಾಜ ರಚನೆಯ ದಿಕ್ಕು ಬದಲಾಯಿಸಿ ಜ್ಞಾನಾಧಾರಿತ ಪ್ರಗತಿಪರ ವ್ಯಕ್ತಿ ಸ್ವಾತಂತ್ರ್ಯ ನ್ಯಾಯ ಸಮಾನತೆ ಮತ್ತು ಬಂಧುತ್ವದಂತಹ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಸಮಾಜ ರಚನೆ ಮಾಡಿದರು. ಈ ಕ್ರಾಂತಿಯ ಕಳಸಪ್ರಾಯವಾದ ಕಾರಣವೆಂದರೆ ಮೊದಲ ಅಂತರ್ವರ್ಣದ ವಿವಾಹ ಮತ್ತು ಶರಣ ಹರಳಯ್ಯ ದಂಪತಿಗಳು ಬಸವಣ್ಣನವರಿಗೆ ತಮ್ಮ ತೊಡೆಗಳ ಚರ್ಮ ಸುಲಿದು ಮಾಡಿ ಸಮರ್ಪಿಸಿದ ಚಮ್ಮಾವಿಗಗಳನ್ನು ಬಸವಣ್ಣನವರು ಮೆಟ್ಟಲಿಲ್ಲ. ಆ ಚಮ್ಮಾವಿಗಗಳನ್ನು ತಲೆ ಮೇಲೆ ಇಟ್ಕೊಂಡು ಶರಣರ ಚಮ್ಮಾವಿಗೆ ಪೃಥ್ವಿ ಸಮಬಾರದು ಅಂತ ತಿಳ್ಕೊಂಡು ಆ ಚಮ್ಮಾವಿಗಗಳನ್ನು ತಲೆ ಮೇಲೆ ಇಟ್ಕೊಳ್ತಾ ಇದ್ದಾರೆ. ಇಂಥ ಮಹಾಘನಲಿಂಗ ಪರಮಾತ್ಮನಿಗೆ ಸಲ್ಲುವ ಚಮ್ಮಾವಿಗೆಗಳಂತ ಹೇಳಿ ಅವುಗಳನ್ನು ಮತ್ತೆ ಅವರು ವಾಪಸ್ಸು ಅಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ಹೊತ್ತುಕೊಂಡು ಅವರಲ್ಲಿ ಬರ್ತಾ ಇದ್ದಾರೆ ಹರಳಯ್ಯ ಕಲ್ಯಾಣಮ್ಮ ಲಾವಣ್ಯ ಶೀಲವಂತರು. ಕ್ರಿಸ್ತಶಕ 1167 ಸುಮಾರಿಗೆ ಈ ಒಂದು ಜಡವಾದಿಗಳಿಂದ ಪ್ರತಿಕ್ರಾಂತಿಯಾಗಿ ಸಾವಿರಾರು ಶರಣರ ಬಲಿದಾನ ಆಯಿತು. ಅನುಭವ ಮಂಟಪಕ್ಕೆ ಬೆಂಕಿ ಇಟ್ಟು ಬಹಳಷ್ಟು ವಚನ ಸಾಹಿತ್ಯ ಸುಡಲಾಯಿತು. ಅನೇಕ ಶರಣರು ಕಲ್ಯಾಣ ಬಿಟ್ಟು ಸುಳಿದ ವಚನ ಸಾಹಿತ್ಯ ಹೊತ್ತುಕೊಂಡು ಉಳಿವೆಯ ಕಾಡಿಗೆ ಮತ್ತು ಶ್ರೀಶೈಲಕ್ಕೆ ಹೋದರು. ಈ ವಚನ ಸಾಹಿತ್ಯದ ಜೊತೆಗೆ ಹರಳಯ್ಯನವರ ಚಮ್ಮಾವಿಗೆ ವೈರಿಗಳಿಂದ ರಕ್ಷಿಸಿಕೊಂಡು ಹೋಗುತ್ತಿದ್ದಾಗ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರು ಅವುಗಳನ್ನು ಇಲ್ಲಿಯೇ ಸಮೀಪದ ಬಿಜನಹಳ್ಳಿ ಗ್ರಾಮದ ಒಬ್ಬ ಶರಣರ ರಕ್ಷಣೆಯಲ್ಲಿ ಇಟ್ಟು ಹೋದರು. ಇಂದಿಗೂ ಚಮ್ಮಾವಿಗಗಳು ಈ ಒಂದು ಬಿಜನಹಳ್ಳಿಯಲ್ಲಿ ಇವೆ. ಹೀಗಾಗಿ ಭುವನ ಕೈಲಾಸ ಬಸವ ಕಲ್ಯಾಣದ ದಕ್ಷಿಣ ಮಹಾದ್ವಾರವೆಂದು ಪ್ರಸಿದ್ಧವಾದ ಕಲಬುರಗಿಯ ಪವಿತ್ರವಾದ ಈ ಭೂಭಾಗ 12ನೇ ಶತಮಾನದ ಶರಣರ ಕ್ರಾಂತಿಯ ಒಂದು ಮಹತ್ವದ ಜೀವಂತ ಕುರುಹಿಂಗೆ ಆಧಾರವಾಗಿ ನಿಂತ ಪವಿತ್ರ ಭೂಮಿ ಇದಾಗಿದೆ. ಶರಣರಿಗೆ ಸಾವಿಲ್ಲ, ಅವರಿಗೆ ಸಾವೆಂಬುದು ಸಯವಲ್ಲ, ಶರಣರು ಸಾವನರಿಯರು ಎಂದು ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಶರಣರೇ ನನಗೆ ಒತ್ತಾಯ ಪೂರ್ವಕವಾಗಿ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾರೆಂಬ ದೃಢ ನಂಬಿಕೆ ಕೂಡ ನನಗೆ ಇಲ್ಲಿದೆ. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಬಸವಣ್ಣನವರ ಒಂದು ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ನಿಟ್ಟುಸಿರೆಯದನ್ನು ಬೆಳಗಿಸಿ ಬಂದೆ, ನಿರಾಶೆಯದನ್ನು ತೊಡಗಿಸಿ ಬಂದೆ, ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾಜ್ಯೋತಿ ಹೊತ್ತಿಸ ಬಂದೆ, ದೀನರ ಬಾಳನ್ನು ಮುಸುಕಿದ ಕಾಲ ಕಬಳಿಸ ಬಂದೆ, ಧವಳಿಸಿ ಬಂದೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ, ವಚನ ಪುಷ್ಪಗಳ ಮೇಲಿರಿಸಿ ಬಂದೆ, ಹಾಡು ಹಬ್ಬಗಳ ಅಲರಿಸಿ ಬಂದೆ, ಸಂವಾದಗಳನ್ನು ಕುದಿರಿಸಿ ಬಂದೆ, ನುಡಿಮುತ್ತುಗಳನ್ನು ಉದುರಿಸಿ ಬಂದೆ, ಪಾಮರರ ಎದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ, ಕುಸಿರಿಸಿ ಬಂದೆ, ಕಾಯಕ ಕ್ಷೇತ್ರದಿಂದಲಿ ದಾಡಿ ಬಂದೆ, ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸಕಳೆ ಬರೆಸಿ ಕಸುಬಿನ ಕೀಳ್ಬೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಇಂಥ ಒಂದು ಎಲ್ಲರೂ ಇವನಾರವ ಇವನಾರವ ಎನ್ನದೆ ಇವ ನಮ್ಮವ ಅಂತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಈ ಒಂದು ಭಾರತೀಯ ಸಂಸ್ಕೃತಿ. ವಿವಿಧ ಧರ್ಮ ಜೀವನ ಶೈಲಿ ಸಂಸ್ಕೃತಿ ಆಚರಣೆಗಳು ಹೊಂದಿ ಬಾಳುತ್ತಿರುವ ಬಹುತ್ವವಾದಿ ಭಾರತೀಯರಿಗೆ ಐಕ್ಯತೆಯಲ್ಲಿ ವಿವಿಧತೆಯ ಡೈವರ್ಸಿಟಿ ಇನ್ ಯುನಿಟಿ ಕಲ್ಯಾಣ ಶರಣರ ಸರ್ವ ಸಮಾವೇಶಕ ವಿಶಾಲ ಭಾರತೀಯ ಸಂಸ್ಕೃತಿಯ ದರ್ಶನ ಒದಗಿಸಿಕೊಟ್ಟ ಅವರೆಲ್ಲರಿಗೂ ತಾಳ್ಮೆಯಿಂದ ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ಮನಪೂರ್ವಕವಾಗಿರ್ತಕ್ಕಂಥ ಅನಂತ ಅನಂತ ಶರಣಗಳನ್ನು ಸಲ್ಲಿಸುತ್ತಾ ಗುರು ಬಸವಣ್ಣನವರು ತಮಗೆಲ್ಲರಿಗೂ ಕೂಡ ಕರುಣೆ ಮಾಡಲಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸುತ್ತಾ ಮಂಗಲ ಮಾಡ್ತಾ ಇದ್ದೀನಿ. ಶರಣೋ ಶರಣಾರ್ಥಿ.
1: ಆತ್ಮೀಯ ಕೆಡುಗರೆ, ಇವಾಗಿದ್ವು ಬೀದರಿನ ಪರಮ ಪೂಜ್ಯರಾದ ಮಾತೋಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರ ಆಶೀರ್ವಚನದ ನುಡಿಗಳು. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಕೃತಿ ಮತ್ತು ನಾವು ಸಮಾವೇಶದಲ್ಲಿ ಅವರು ತಮ್ಮ ಆಶೀರ್ವಚನದಿಂದ ಪ್ರೇರಣೆಯನ್ನ ನೀಡ್ತಾ ಇದ್ರು. ಇನ್ನು ಕೆಡುಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30.
4: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
7: ಎಲ್ಲಾ ಜೀವಿಗಳ ಜೀವವೇ ಜಲ.
8: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
9: ನೀರಿನ ಬಳಕೆ ಹಿತವಾಗಿರಲಿ,
10: ಕೊರತೆಯಾಗದಂತೆ ಗಮನವಿರಲಿ.
11: ಹನಿ ಹನಿಗೂಡ್ರೆ ಹಳ್ಳ.
12: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
13: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
7: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
10: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
12: ನೀರು ಬರಿದಾದಷ್ಟು ಆತಂಕ,
13: ಕಲುಷಿತವಾದಷ್ಟು ಕಳಂಕ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 7:35 ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ಪ್ರಕಟಣೆ.
5: ಎಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸಮಯ 7:35. ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
7: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
8: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280 ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನೆದರ್ಲೆಂಡ್ಸ್ ಭೇಟಿಯ ಎರಡನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ಎಎಸ್ಎಂಎಲ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ಎಎಸ್ಎಂಎಲ್ ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲಿಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 6%-15% ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕೋಲ್ಕತ್ತಾ ಫರಾಫಿನ್ ಆಲನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನಾರಾಯಣ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೋಲಿ ಕಾರ್ನಾಂಡೋ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೆ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳು.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮೆಲ್ಲುಸಿರೆ ಸವಿಗಾನ ಚಿತ್ರದ ಗೀತೆಯನ್ನು ವಿದ್ಯಾರಾಘವನ್ ಮತ್ತು ಅಜಯ್ ವಾರಿಯರ್ ಇವರ ಧ್ವನಿಯಲ್ಲಿ ರಾಗ ಸಂಯೋಜನೆ ಮತ್ತು ಸಾಹಿತ್ಯ ವಿ ಮನೋಹರ್.

ಕೆ ಕಲ್ಯಾಣವರ ಸಾಹಿತ್ಯದಲ್ಲಿ ರಾಜೇಶ್ ರಮಾನಾಥ್ ಅವರ ರಾಗ ಸಂಯೋಜನೆಯಲ್ಲಿ ಕೇಳಿ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆಯನ್ನು ರಾಜೇಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸ್ನೇಹಲೋಕ ಚಿತ್ರದ ಗೀತೆಯನ್ನು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಸಂಗೀತ ಸಂಯೋಜನೆ ಮಾಡಿ ಸಾಹಿತ್ಯ ಬರೆದಿದ್ದಾರೆ ಹಂಸಲೇಖ.

0: without the consent of their rightful custodians. And finally, an elephant has given birth to twin calves at the Corbett Tiger Reserve, reports Hindustan Times. Wildlife experts have described it as a rare event among elephants. And with that, it's back to you, Sunil.
1: Thank you, Tanvi. And now, before we end the bulletin, the headlines once again. India and the Netherlands elevate their ties to strategic partnership following talks between Prime Minister Narendra Modi and his Dutch counterpart, Rob Jetten. Prime Minister Modi to reach Gothenburg today on a two-day visit to Sweden to hold talks with his Swedish counterpart, Ulf Kristersson. Archaeological Survey of India allows Hindus unrestricted access to Bhojshala Temple after Madhya Pradesh High Court verdict. Government imposes curbs on import of silver, moves it to restricted category. Delhi government decides to reduce value-added tax on aviation turbine fuel in national capital from 25% to 7%. And in badminton, Indian duo Satwik Sairaj Ranki Reddy and Chirag Shetty to face Indonesian pair in men's doubles final of Thailand Open in Bangkok today. And with that, we end the morning news. Have a nice day.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:30. ಈಗ ಕೇಳಿ ವಿಶ್ವ ದೂರಸಂಪರ್ಕ ಮಾಹಿತಿ ಸಮಾಜ ದಿನದ ಅಂಗವಾಗಿ ಪತ್ರಕರ್ತ ಸಿದ್ದಯ್ಯ ಸ್ವಾಮಿ ಕುಕನೂರ್ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ.
3: ಪ್ರಿಯ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಿದ್ದಯ್ಯ ಸ್ವಾಮಿ ಕುಕನೂರ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ವಿಶ್ವ ದೂರ ಸಂಪರ್ಕ ಮಾಹಿತಿ ಸಮಾಜ ದಿನದ ಅಂಗವಾಗಿ ಕೆಲವೊಂದಿಷ್ಟು ವಿಚಾರಗಳು ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಳ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸಿದ್ದಯ್ಯ ಸ್ವಾಮಿ ಅವರೇ.
4: ಸರ್ ನಮಸ್ಕಾರ. ಸರ್
3: ಸರ್ ಈಗಾಗಲೇ ವಿಶ್ವ ದೂರ ಸಂಪರ್ಕ ಮಾಹಿತಿ ಸಮಾಜ ದಿನ ಅಂತೇಳಿ 17 May ಆಚರಣೆ ಮಾಡ್ತಾರೆ. ಅದರ ಉದ್ದೇಶ ಮತ್ತು ಅದರ ಕೆಲಸಗಳ ಬಗ್ಗೆ ನಮ್ಮ ಕೇಳುಗರಿಗೆ ನಮ್ಮ ಶ್ರೋತೃಗಳಿಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿ ಪ್ರಾರಂಭದಲ್ಲಿ ಕೊಡಿ.
4: ಸರ್ ರಾಯಚೂರು ಆಕಾಶವಾಣಿ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ವಿಶ್ವ ದೂರ ಸಂಪರ್ಕ ಹಾಗೂ ಮಾಹಿತಿ ಸಮಾಜ ದಿನ ಎನ್ನುವುದು ಇದೊಂದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸರ್ 1865 ವರ್ಲ್ಡ್ ಇನ್ಫಾರ್ಮೇಶನ್ ಟೆಲಿಕಮ್ಯುನಿಕೇಶನ್ ಅಂಡ್ ಮಾಹಿತಿ ಹಾಗೂ ಸಮಾಜ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಸರ್. ಸೊ ಯಾಕೆ ಅಂತಂದ್ರೆ ಇವತ್ತು ದೂರ ಸಂಪರ್ಕ ಹುಟ್ಟಿಕೊಂಡಿದ್ದು ಆವಾಗಿನಿಂದ ಹುಟ್ಟಿಕೊಂಡಂತ ಒಂದು ದೂರ ಸಂಪರ್ಕ ಜಾಲ, ಅದನ್ನ ಒಂದೇ ಕಡೆ ಒಂದು ವೇದಿಕೆಯಲ್ಲಿ ತರಬೇಕು ಅನ್ನೋದೊಂದು ಪ್ರಮುಖ ಉದ್ದೇಶವಾಗಿದೆ. ಇದನ್ನ ವಿಶ್ವಸಂಸ್ಥೆಯ ಮಾನ್ಯತೆಯೊಂದಿಗೆ ಅಧಿಕೃತವಾಗಿ ಘೋಷಣೆ
3: ಮಾಡಿ 17 ಮಾಡಬೇಕು ಈ ಒಂದು ದಿನಾಚರಣೆ ಅಂತೇಳಿ. ಸರ್ ಈಗ ಇಂಟರ್ನೆಟ್ ಆಗಿರ್ಬೋದು, ಮಾಹಿತಿ ಸಂವಹನ ಆಗಿರ್ಬೋದು, ತಂತ್ರಜ್ಞಾನಗಳು ಇವೆಲ್ಲವೂ ಕೂಡ ಒಂದು ಸಮಾಜ ಮತ್ತು ಆರ್ಥಿಕತೆಗಳ ಮೇಲೆ ತುಂಬಾ ಪ್ರಭಾವ ಬೀರ್ತಕ್ಕಂಥ ಒಂದು ಮಾಧ್ಯಮಗಳು. ಈ ವಿಷಯಕ್ಕೆ ಬಂದಾಗ ದೂರ ಸಂಪರ್ಕ ತುಂಬಾ ಒಳ್ಳೆಯ ಒಂದು ನೀವು ಹೇಳಿದಂಗೆ ಅವಿಭಾಜ್ಯ ಅಂಗ ಅನ್ನುವಂಥ ಒಂದು ಮಾತು ಹೇಳಿದ್ರೆ ಸರ್, ಈಗ ಈ ಮಾಹಿತಿ ಮತ್ತು ತಂತ್ರಜ್ಞಾನ ಈ ವಿಷಯದಲ್ಲಿ ದೂರ ಸಂಪರ್ಕ ಕೇಂದ್ರಗಳು ತುಂಬಾ ಒಂದು ಕೆಲಸ ಮಾಡಿದ್ದೇವೆ ಅನ್ನುವಂಥದ್ದು, ನೀವು ಪತ್ರಕರ್ತರಾಗಿ ಈ ವಿಷಯವನ್ನು ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಅಂತ.
4: ಸರ್ ಮೊದಲನೇದಾಗಿ ಇವತ್ತು ನಮ್ಮ ಜೀವನ ಹೇಗಾಗಿದೆ ಅಂದರೆ ಸರ್, ಈ ತಂತ್ರಜ್ಞಾನ ಮತ್ತು ಈ ಒಂದು ದೂರ ಸಂಪರ್ಕಗಳು ಇಲ್ಲದೆ ಬದುಕುವ ಪರಿಸ್ಥಿತಿಯಲ್ಲಿ ನಾವು ಯಾರು
3: ಇಲ್ಲ.
4: ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ನಾವು ಇವತ್ತು ದೂರ ಸಂಪರ್ಕಗಳ ಮೇಲೆ ಅವಲಂಬನೆ ಆಗಿಬಿಟ್ಟಿದ್ದೀವಿ. ಇದು ನಡೆದು ಬಂದ ದಾರಿ ಕೂಡ ಬಹಳ ರೋಚಕವಾಗಿದೆ ಸರ್. 18th and 19th century ಇದು ಅಷ್ಟು ವೇಗವಾಗಿ ಬೆಳೆದುಕೊಳ್ಳಲಿಲ್ಲ, ಆದರೆ 20th and 21st century ಇದು ಬೆಳೆದ ರೀತಿ ಬಹಳ ಅಗಾಧ ಅನಿಸುತ್ತೆ ಸರ್. ಯಾಕೆಂದ್ರೆ ಕಳೆದ ಒಂದು 20-25 years ತಂತ್ರಜ್ಞಾನದ ಒಂದು ದೊಡ್ಡ ಕ್ರಾಂತಿಯೇ ಆಗಿಬಿಟ್ಟಿದೆ. ಹೀಗಾಗಿ ಇವತ್ತು ನಾವು ಇಂಟರ್ನೆಟ್ ಇಲ್ಲದೆ ಅಥವಾ ಸೋಷಿಯಲ್ ಮೀಡಿಯಾ ಒಂದು ಕ್ಷಣ ಕೂಡ ನಾವು ಜೀವನ ಮಾಡೋದಿಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ನಾವು ಬಂದು ತಲುಪಿದ್ದೀವಿ. ಸೊ ಆಮೇಲೆ ಇದು ಸರ್ ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯ ಏನಂತಂದ್ರೆ, ಈ ದೂರ ಸಂಪರ್ಕ ದಿನಾಚರಣೆಯ ಭಾಗವಾಗಿ ಒಟ್ಟು 194 ಇದರ ಜೊತೆಗೆ ಒಂದು ಒಡಂಬಡಿಕೆ ಇದೆ ಸರ್. 900+ ವ್ಯವಹಾರಗಳು ಇದರಿಂದ ನಡೀತಾ ಇದಾವೆ ಸರ್. ಇವತ್ತು ದೂರ ಸಂಪರ್ಕದಿಂದ ಈ ಜಗತ್ತಿನಲ್ಲಿ ಪ್ರತಿಯೊಂದು ವ್ಯವಹಾರ ಕೂಡ ಇದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ವ್ಯವಹಾರಗಳನ್ನು ಮಾಡ್ತಾ ಇದ್ದಾವೆ. ಬರೀ ದೇಶ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೂ ಕೂಡ ಇವತ್ತು ದೂರ ಸಂಪರ್ಕ ನಮಗೆ ಬಹಳ ಪ್ರಮುಖವಾಗಿ ಬೇಕಾಗುತ್ತೆ ಸರ್. ಕೇವಲ ನಮಗೆ ಇಂಟರ್ನೆಟ್ ಮತ್ತೆ ಮೊಬೈಲ್ ಅನ್ನೋದಕ್ಕಲ್ಲದೆ ಸ್ಯಾಟಲೈಟ್ ಮತ್ತು ಉಪಗ್ರಹ ಉಡಾವಣೆಗಳು ಮತ್ತು ಸಬ್ಮರಿನ್ಗಳು, ಈ ಏನು ಕಡಲ ಆಳದಲ್ಲಿ ಏನು ನಾವು ಯುದ್ಧ ನೌಕೆಗಳಿಗೆ ಬಳಸ್ತೀವಲ್ಲ, ಅಲ್ಲೂ ಕೂಡ ಈ ದೂರ ಸಂಪರ್ಕ ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಾ ಇದೆ ಸರ್ ಇವತ್ತು.
3: ಸರ್ ಈಗ ಇವತ್ತು ನೀವು ಹೇಳಿದಂಗೆ ಮೊಬೈಲ್ ಇಲ್ಲದೆ ಏನು ಕೆಲಸ ಆಗಲ್ಲ. ಮೊಬೈಲ್ನಲ್ಲಿ ಎಲ್ಲ ತಂತ್ರಜ್ಞಾನ ಎಲ್ಲ ಅವಕಾಶಗಳನ್ನು ನಾವು ಮೊಬೈಲ್ನಲ್ಲೇ ಬಳಸ್ತೀವಿ. ಈಗ ಆರ್ಥಿಕತೆಗಳು ಕೂಡ ನಮ್ಮ ಬ್ಯಾಂಕಿಂಗಿಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ಮೊಬೈಲ್ನಲ್ಲಿ ಬಳಸ್ತೀವಿ. ಈ ಮೊಬೈಲ್

0: ವಿಜ್ಞಾನವಂತ ದೂರ ಸಂಪರ್ಕದಲ್ಲಿ ತುಂಬಾ ಅತಿ ಮುಖ್ಯವಾದಂತ ಒಂದು
1: ಸಾಧನ
0: ಸಾಧನ ಆಗಿ ಬಳಕೆ ಆಗ್ತಾ ಇದೆ.
1: ಬಂದಿದೆ.
0: ಸರ್, ಈಗ ದೂರ ಸಂಪರ್ಕ ವಿಷಯದಲ್ಲಿ ಈ ಟೆಲಿಕಮ್ಯುನಿಕೇಶನ್ ವ್ಯವಸ್ಥೆ ಏನಿದೆ ಅಲ್ಲ, ಇದು ತುಂಬಾನೇ ಅಪ್ಡೇಟ್ ಆಗ್ತಾ ಇದೆ ಇದು
1: ಹೌದು ಸರ್,
0: ಇತ್ತೀಚಿನ
1: ಹೌದು.
0: ದಿನಗಳಲ್ಲಿ. ಈಗ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ, ಆಮೇಲೆ ನಾವು ಸ್ಮಾರ್ಟ್ ಫೋನ್ಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ
1: ಆವಿಷ್ಕಾರ
0: ಆವಿಷ್ಕಾರಗಳು ಆಗ್ತಾ ಇದ್ದಾವೆ.
1: ಹೌದು ಹೌದು.
0: ಈಗ ನಿಮ್ಮ ಇದರಲ್ಲಿ ಮಾಧ್ಯಮದಲ್ಲಿ ಏನೆಲ್ಲ ಚೇಂಜ್ ಆಗ್ತಾ ಇದೆ ಅಂತ ಅನಿಸೋದು ಮಾಧ್ಯಮ?
1: ಸರ್, ಮುಖ್ಯವಾಗಿ ನಾನು ತಮಗೆ ಮಾಧ್ಯಮ ಅಂತ ಬಂದಾಗ ಒಂದು ಸ್ವಲ್ಪ ಹಿಂದೆ ಹೋಗಿ ಹೇಳೋಣ ಸರ್. ಮೊದಲೆಲ್ಲ ನಮಗೆ ಮಾಧ್ಯಮ ಅಂದರೆ ಮುದ್ರಣ ಮಾಧ್ಯಮ ಮಾತ್ರ ಇರ್ತಾ
0: ಮಾತ್ರ
1: ಇತ್ತು.
0: ಇತ್ತು, ಹೌದು.
1: ಆಗ ಅದು ಕೂಡ ನಾವು ಅಚ್ಚುಮಳೆಯಿಂದ ಮುದ್ರಣ ಮಾಡ್ತಾ ಇದ್ವಿ. ಅದನ್ನು ಕೂಡ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಪತ್ರಿಕೆಯನ್ನು ತಲುಪಿಸ್ಬೇಕು ಅಂದರೆ ಬಹಳ ಪ್ರಯಾಸದ ಕೆಲಸ ಆಗ್ತಾ ಇತ್ತು ಸರ್. ಇವತ್ತು ಪತ್ರಿಕೆ ಮುದ್ರಣ ಆಗಿದೆ ಅಂತಂದರೆ ಅದು 3 ದಿನನೋ 4 ದಿನನೋ, ಕೆಲವೊಂದು ಕಡೆ ಸಂಪರ್ಕ ಸಾಧ್ಯ ಆಗದೆ ಇದ್ರೆ ಒಂದೊಂದು ವಾರಗಟ್ಟಲೆ ಪತ್ರಿಕೆ ಹೋಗಿ ತಲುಪ್ತಾ ಇತ್ತು. ಆದರೆ ಇವತ್ತು ಯಾವ ಮಟ್ಟಿಗೆ ಒಂದು ಕ್ರಾಂತಿ ಆಗಿದೆ ಅಂದರೆ ಸರ್, ಮಾಧ್ಯಮದಲ್ಲೂ ಕೂಡ ಡಿಜಿಟಲೈಸೇಷನ್ ಆಗಿಬಿಟ್ಟಿದೆ ಸರ್. ಎಲ್ಲ ಪತ್ರಿಕೆಗಳು ಆನ್ಲೈನ್ ವೆಬ್ ಜರ್ನಲಿಸಮ್ ಮಾಡ್ತಾ ಇದ್ದಾವೆ, ಇ ಪೇಪರ್ಗಳನ್ನು ಹೊರ ತರ್ತಾ ಇದ್ದಾವೆ. ಈಗ ಈ ವ್ಯವಸ್ಥೆ ಬೇರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಆರಂಭ ಆಯಿತು, ಬಟ್ ಇವತ್ತು ನಮ್ಮ ಭಾರತದಲ್ಲಿ ನಮ್ಮ ಸ್ಥಳೀಯ ಮಟ್ಟದಲ್ಲೂ ಕೂಡ ಇವತ್ತು ಎಲ್ಲ ಪತ್ರಿಕೆಗಳು ಸ್ಥಳೀಯ ಪತ್ರಿಕೆಗಳು ಕೂಡ ಇವತ್ತು ಇ ಪೇಪರ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾವೆ. ಅಂದರೆ ಕ್ಷಣಾರ್ಧದಲ್ಲಿ ನಿಮಗೆ ಮಾಹಿತಿ ತಲುಪುವ ಒಂದು ವ್ಯವಸ್ಥೆ ಇವತ್ತು ಮಾಧ್ಯಮದಲ್ಲೂ ಬಂದಿದೆ. ಈ ಜನರಿಗೂ ಕೂಡ ಜನರಿಗೂ ಯಾವ ರೀತಿ ಅಪ್ಡೇಟ್ ಆಗಿದ್ದಾರೆ ಸರ್, ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಇಲ್ಲದ ವ್ಯಕ್ತಿಯನ್ನು ಹುಡುಕೋದೆ ಕಷ್ಟ.
0: ಕಷ್ಟ,
1: ಪ್ರತಿಯೊಬ್ಬರಲ್ಲೂ ಆಂಡ್ರಾಯ್ಡ್ ಮೊಬೈಲ್ಗಳಿದ್ದಾವೆ. ಅವರಿಗೆ ಅಂಗೈಯಲ್ಲೇ ಮಾಹಿತಿ ಸಿಗಬೇಕಾದ ಒಂದು ಆತುರತೆ ಕೂಡ ಅವರಿಗೆ ಇದೆ. ಜನರು ಕೂಡ ತಮಗೆ ಯಾವುದೋ ಒಂದು ಮಾಹಿತಿ ಸಿಕ್ಕ ತಕ್ಷಣ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳೋದಕ್ಕೆ ಅವರು ಕಾತುರರಾಗಿರ್ತಾ ಇದ್ದಾರೆ. ಸೊ ಈ ಒಂದು ವ್ಯವಸ್ಥೆಗೆ ಮಾಧ್ಯಮಗಳು ಒಗ್ಗಿಕೊಳ್ಳಬೇಕಾದ ಪರಿಸ್ಥಿತಿ ಇತ್ತು. ಹಾಗಾಗಿ ಮಾಧ್ಯಮಗಳು ಕೂಡ ಇವತ್ತು ಸೋಷಿಯಲ್ ಮೀಡಿಯಾಗಳನ್ನು ಅತಿಯಾಗಿ ಅವಲಂಬನೆ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ ಸರ್.
0: ಸರ್, ಈಗ ಪತ್ರಿಕೋದ್ಯಮದಲ್ಲಿ ಈ ದೂರ ಸಂಪರ್ಕವನ್ನು ಬಳಸುವಂಥದ್ದು ಈಗ ಹೆಚ್ಚಾಗಿ ಕಂಡು ಬರ್ತದೆ ಪತ್ರಿಕೋದ್ಯಮದಲ್ಲಿ. ಈಗ ಪ್ರಿಂಟ್ ಮೀಡಿಯಾದಲ್ಲಿ ದೂರ ಸಂಪರ್ಕವನ್ನು ಹೇಗೆ ಅಡಾಪ್ಟ್ ಮಾಡಿಕೊಂಡಿದ್ದಾರೆ, ಯಾವ್ದಾವುದು ವಿಷಯಗಳಲ್ಲಿ ಅಂತ?
1: ಮುಖ್ಯವಾಗಿ ಪತ್ರಿಕೆ ಮಾಧ್ಯಮಗಳಲ್ಲಿ ಈಗ ನಮಗೆ ಈಗ ಯಾವುದೋ ಒಂದು ವಿದೇಶದಲ್ಲಿ, ಈಗ ಸರ್ ಉದಾಹರಣೆಗೆ ಇರಾಕ್ ಇರಾನ್ ದೇಶದಲ್ಲಿ ಯುದ್ಧ
0: ನಡೀತಾ
1: ಇದೆ.
0: ಈಗ
1: ಅಲ್ಲಿನ ಒಂದು ವಸ್ತುಸ್ಥಿತಿಯನ್ನು ನಾವು ಯಾವ ರೀತಿ ತಗೋಬೇಕು ಅಂದ್ರೆ ಅನಿವಾರ್ಯವಾಗಿ ನಾವು ಕೂಡ ದೂರ ಸಂಪರ್ಕವನ್ನು ಅವಲಂಬನೆ
0: ಮಾಡಬೇಕಾಗುತ್ತೆ.
1: ನಮ್ಮ ಈ ವರದಿಗಾರರನ್ನ ನಾವು ಅಲ್ಲಿ ಹೋಗಿ ನಿಯೋಜನೆ ಮಾಡಿ ಮಾಹಿತಿ ತರಿಸಿಕೊಳ್ಳುವಂತ ಪರಿಸ್ಥಿತಿ ಯಾವ ಸಂಸ್ಥೆಗಳಿಗೂ ಇಲ್ಲ. ಹೀಗಾಗಿ ನಾವು ನಮ್ಮದೇ ಆದ ಒಂದು ಅಂಗ ಸಂಸ್ಥೆಗಳು ಇರ್ತಾವೆ ಸರ್, ಅಥವಾ ನಮ್ಮದೇ ಆದ ಒಂದು ಪ್ರೆಸ್ ಬ್ಯೂರೋ, ಇನ್ಫಾರ್ಮೇಶನ್ ಬ್ಯೂರೋಗಳಿದ್ದಾವೆ. ಸೊ ಆ ಬ್ಯೂರೋಗಳಿಂದ ನಾವು ಮಾಹಿತಿಯನ್ನು ವಿಶ್ವಾಸಾರ್ಹ ಸಂಸ್ಥೆಗಳು ಅಂತ ಹೇಳ್ತೀವಿ ಸರ್. ಅಂದ್ರೆ ಇಡೀ ದೇಶದ ಒಂದು ಎಲ್ಲರಿಗೂ ಮಾಹಿತಿ ಹಂಚೋದಕ್ಕೆ ಕೆಲವೊಂದು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದಾವೆ. ಸೊ ಆ ಸಂಸ್ಥೆಗಳಿಗೆ ಎಲ್ಲಾ ಪತ್ರಿಕೆಗಳು ಸದಸ್ಯತ್ವವನ್ನು ಪಡೆದು, ಸೊ ಆ ಸಂಸ್ಥೆಗಳಿಂದ ನಾವು ಮಾಹಿತಿಯನ್ನು ಪಡೆದು ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಇವತ್ತು ದೂರ ಸಂಪರ್ಕ ಸೇವೆಯಿಂದ ಸಾಧ್ಯವಾಗ್ತಾ ಇದೆ. ಅದ್ರ ಜೊತೆಗೆ ನಾವು ಇವತ್ತು ಇಂಟರ್ನೆಟ್ ಸೌಲಭ್ಯಗಳು ಕೂಡ ನಾವು ಎಲ್ಲರೂ ಒಗ್ಗಿಕೊಂಡಿದ್ದೀವಿ. ಗೂಗಲ್ ನಿಂದ ಆದರೂ ಕೂಡ, ಮತ್ತೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೆ, ಮತ್ತೆ ಈಗ ಇತ್ತೀಚೆಗೆ ಬಂದಂತ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಕ್ಸ್ ಅಂತ ಟ್ವಿಟ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಿಗುವಂತ ಮಾಹಿತಿಗಳನ್ನ ಇವತ್ತು ಪತ್ರಿಕೆಗಳು ಅದನ್ನ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದೆ ನಡೀತಾ ಇದ್ದಾವೆ ಸರ್. ಇದು ಈ ಪರಿಸ್ಥಿತಿಗೆ ಅದು ಅನಿವಾರ್ಯ ಕೂಡ ಆಗಿದೆ ಸರ್. ಎಲ್ಲ ಕಡೆ ವರದಿಗಾರರಿಂದನೇ ಮಾಹಿತಿ ತಗೊಳ್ಬೇಕಾದ ಪರಿಸ್ಥಿತಿ ಇಲ್ಲ. ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುವಂತ ಮಾಹಿತಿಯನ್ನು ಕೂಡ ಆಧರಿಸಿ ನಾವು ಇವತ್ತು ವರದಿಗಳನ್ನು ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಮಾಧ್ಯಮಗಳು ಈ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾವೆ.
0: ಈಗ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ತುಂಬಾನೇ ಮಹತ್ವ ಸ್ಥಾನ ಪಡ್ಕೊಂಡಿದೆ ದೂರ ಸಂಪರ್ಕ ಮಾಧ್ಯಮ, ಅದ್ರ ಬಗ್ಗೆ
1: ಸರ್? ಈಗ ಅದೇ ಹೇಳಿದ್ರು, ಈಗ ವಿದ್ಯುನ್ಮಾನ ಮಾಧ್ಯಮ, ಮುದ್ರಣ ಮಾಧ್ಯಮದ ರೀತಿಯಲ್ಲಿ ವಿದ್ಯುನ್ಮಾನ ಮಾಧ್ಯಮಗಳು ಕೂಡ ಕೆಲಸ ಮಾಡಬೇಕಾಗಿದೆ. ಆದ್ರೆ ನಮಗೆ ಒಂದು ಸಮಯದ ಅವಕಾಶ ಇರ್ತದೆ ಸರ್. ಮುದ್ರಣ ಮಾಧ್ಯಮಗಳಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನಮಗೆ ಕಾಲಾವಕಾಶ ಇರ್ತದೆ, ಒಂದು ಪ್ರಿಂಟ್ ಮಾಡೋದಕ್ಕೆ ಆಗಲಿ ಅಥವಾ ಒಂದು ಮುದ್ರಣ ಟೈಪ್ ಮಾಡಿ ಇದಕ್ಕೆ. ಬಟ್ ಆದ್ರೆ ವಿದ್ಯುನ್ಮಾನ ಮಾಧ್ಯಮಗಳಿಗೆ ಆ ಕ್ಷಣದ ವರದಿಗಳನ್ನೇ ಕೊಡಬೇಕು. ಅದರಿಂದ ಅವರು ಹೆಚ್ಚು ವಿಡಿಯೋಗಳು ಸಿಕ್ತು ಅಂದ್ರೆ ಅವರು ಅದನ್ನ ಆಧರಿಸಿಯೇ ವರದಿಗಳನ್ನು ಮಾಡ್ತಾರೆ. ಆಮೇಲೆ ಅದರಲ್ಲಿ ಕೂಡ ಕೆಲವೊಂದ್ಸರಿ ನಿಖರತೆಯನ್ನ ಕಂಡುಕೊಳ್ಬೇಕು, ಕಂಡುಕೊಂಡು ವರದಿ ಮಾಡಬೇಕಿರುತ್ತೆ ಸರ್. ಅದು ಕೆಲವೊಂದ್ಸರಿ ಅಚಾತುರ್ಯ ಆದ ಉದಾಹರಣೆಗಳು ಇದಾವೆ. ಆದ್ರೆ ಬಹುತೇಕ ಕಡೆ ಅದು ವಿದ್ಯುನ್ಮಾನ ಮಾಧ್ಯಮಗಳಿಗೆ ಇದು ದೂರ ಸಂಪರ್ಕ ಬಹಳ ಅನಿವಾರ್ಯ ಅನಿವಾರ್ಯ
0: ಸರ್. ಇತ್ತೀಚಿನ ದಿನಗಳಲ್ಲಿ ಈಗ ಸೋಷಿಯಲ್ ಮೀಡಿಯಾ ತುಂಬಾನೇ ಫಾಸ್ಟ್ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವಿಷಯಗಳು ಚರ್ಚೆಗಳು ಆಗ್ತಿರ್ತವೆ, ಅಲ್ಲೆಲ್ಲ ಕೆಲವೇ ಕೆಲವು ಕ್ಷಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಕ್ಕಂಥ ವಿಚಾರಗಳು, ಇವು ಕೂಡ ಈ ದೂರ ಸಂಪರ್ಕದ ಒಂದು ಕ್ರಾಂತಿಯಿಂದಲೇ ಆಗಿರ್ತಕ್ಕಂಥದ್ದು. ಈ ವಿಷಯಕ್ಕೆ ಬಂದಾಗ ಸೋಷಿಯಲ್ ಮೀಡಿಯಾಗಳು ಯಾಕೆ ನಿಯಂತ್ರಣದಲ್ಲಿಲ್ಲ, ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಪತ್ರಕರ್ತರಾಗಿ ಈ ವಿಷಯದಲ್ಲಿ ತಾವು ಏನು ಹೇಳ್ತೀರಿ
1: ಸರ್? ಇದು ಇದು ಸರ್ ಆಕ್ಚುಲಿ ಇದು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂತ ಕೂಡ ನಮ್ಮಲ್ಲಿದೆ ಸರ್, ಟ್ರಾಯ್ ಅಂತ ಒಂದು. ಇದು ಏನ್ ಮಾಡ್ತಾ ಇದೆ ಸರ್, ಈ ದೂರ ಸಂಪರ್ಕಗಳಿಂದ ಆಗ್ತಾ ಇರುವಂತ ಸಮಸ್ಯೆಗಳು ಅಥವಾ ಜನರಿಗೆ ಆಗ್ತಕ್ಕಂಥ ತೊಂದರೆಗಳನ್ನ ನಿಯಂತ್ರಣ ಮಾಡೋ ನಿಟ್ಟಿನಲ್ಲಿ ಅವು ಕೆಲಸ ಮಾಡ್ತಾ ಇದೆ. ಆದ್ರೆ ಇವತ್ತು ಏನಾಗ್ತಾ ಇದೆ ಸರ್, ಸಾಮಾಜಿಕ ಜಾಲತಾಣಗಳಲ್ಲಿ ಬಳಕೆದಾರರ

0: ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಜನ ಯಾವ ವಿಷಯವನ್ನು ಸಾಮಾಜಿಕ ಪುಟದಲ್ಲಿ ಪೋಸ್ಟ್ ಮಾಡ್ತಾರೆ ಅದು ಸತ್ಯನೋ ಸುಳ್ಳು ಅನ್ನೋದನ್ನ ತಿಳಿದುಕೊಳ್ಳುವ ವ್ಯವಧಾನ ಸ್ವಲ್ಪ ಜನರಿಗೂ ಬರಬೇಕಾದ ಪರಿಸ್ಥಿತಿ ಇದೆ ಸರ್. ಏನಾಗ್ತಾ ಇದೆ, ಯಾವುದೋ ಒಂದು ಸುದ್ದಿ ತನ್ನ ಅದು ಸತ್ಯವೋ ಸುಳ್ಳುವ ತನ್ನ ಮೊಬೈಲ್ಗೆ ಬಂದ ತಕ್ಷಣ ಅದನ್ನ ಇನ್ನೂ 6 ಜನಕ್ಕೆ ಹರಡಿಸುವಂತ ಕೆಲಸ ಆಗ್ತಾ ಇದೆ.
1: ಬೇಗ
0: ಶೇರ್ ಮಾಡ್ಬಿಡ್ತಾರೆ ಸರ್. ಆಮೇಲೆ ಅದು ಸತ್ಯ ಸುಳ್ಳು ಸತ್ಯ ಅಂತ ಗೊತ್ತಾಗಷ್ಟೊತ್ತಿಗೆ ಅಲ್ಲಿ ಏನಾಗ ಹಾನಿ ಆಗ್ಬೇಕಾಗಿರ್ತ ಹಾನಿ
1: ಆಗೋಗ್ಬಿಟ್ಟಿರ್ತದೆ.
0: ಸೊ ಈ ವಿಚಾರದಲ್ಲಿ ಸರ್ಕಾರಗಳು ಕೂಡ ಸಾಕಷ್ಟು ಬಾರಿ ಹಿಂದೆ ಕೂಡ ಹೇಳಿದಾರೆ ಸರ್, ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಸರ್ಕಾರಗಳು ಈಗಾಗಲೇ ಸಾಕಷ್ಟು ಎಚ್ಚರಿಕೆಗಳನ್ನು ನೀಡ್ತಾ ಇದ್ದಾವೆ. ಆಮೇಲೆ ಇತ್ತೀಚೆಗೆ ಕೆಲವೊಂದು ಚಾಟ್ GPT ಮತ್ತು ಜೆಮಿನಿ GPT ಅಂತ ಹೇಳಿ ಬರ್ತಾ ಇದೆ ಸರ್, ಅದರಲ್ಲಿ ಏನಾಗ್ತಾ ಇದೆ, ಅದು ಸತ್ಯವಸುಳ ಫೋಟೋಗಳನ್ನು ಎಡಿಟಿಂಗ್ ಮಾಡಿ ಹರಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ.
1: AI
0: ಫೋಟೋಗಳು ಅಂತ ಹೇಳ್ತಿದ್ವಿ, ಅದು ಏನಾಗ್ತಾ ಇದೆ, ಅದು ಸತ್ಯಕ್ಕೆ ಏನಂತಾರಲ್ಲ ಸರ್ ಮುಖಕ್ಕೆ ಹೊಡೆದಂಗೆ ಇರ್ತದೆ ಆ ತರ ಫೋಟೋಗಳು, ಅದು ಜನ ಅದು ಕೆಲವರಿಗೆ ಪಾಪ ಗ್ರಹಿಸೋದಕ್ಕೆ ಆಗಲ್ಲ, ಓ ಇರ್ಬೋದೇನೋ ಸತ್ಯ ಇರ್ಬೋದೇನೋ ಅಂತೇಳಿ ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲಿ ಆ ಥರದ್ದು ಫೋಟೋಗಳು ಕೂಡ ಪ್ರಕಟ ಆಗಿದಂತ ಉದಾಹರಣೆಗಳಿದ್ದಾವೆ. ಈ ವಿಚಾರದಲ್ಲಿ ಒಮ್ಮೆ ಪರಿಶೀಲನೆ ಮಾಡಿ ಪರಾಮರ್ಶೆ ಮಾಡಿ ಬೇರೆಯವರಿಗೆ ತಲುಪಿಸುವಂತ ಕೆಲಸ ಆಗೋದು ಬಹಳ ಮುಖ್ಯವ ಸರ್. ಆಮೇಲೆ ಜನರು ಕೂಡ ಈ ವಿಚಾರದಲ್ಲಿ ಅದು ಸತ್ಯನ ಸುಳ್ಳು ಅಂತ ಒಂದು ಸಾರಿ ಅವಲೋಕನ ಮಾಡಿ ಆಮೇಲೆ ಅದನ್ನ ನೀವು ಬೇರೆಯವರಿಗೆ ಹರಡಿಸಿದ್ರೆ ಅದು ಅಟ್ಲೀಸ್ಟ್ ಆಗೋ ಸಮಸ್ಯೆಯನ್ನು ತಡಿಬಹುದು ಅಥವಾ ಹಾನಿಯನ್ನು ಕಡಿಮೆ ಮಾಡಬಹುದು ಅಂತನೋದು ಸರ್. ಆಮೇಲೆ ಅದು ಕೂಡ ಇನ್ನೊಂದು ವಿಷಯ, ಇದು ದೂರಸಂಪರ್ಕ ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಏನಿದೆಯಲ್ಲ ಸರ್, ಇದು ಕೂಡ ಪ್ರತಿ ವರ್ಷ ಏನು 4 ವರ್ಷಕ್ಕೊಂದ್ಸರಿ ಒಂದು ಆಯ್ಕೆ ಅಧ್ಯಕ್ಷರ ಕಾರ್ಯದರ್ಶಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಸೊ ಆಗ ಅಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತ ವಿಷಯಗಳು ಕೂಡ ಇದೇ ವಿಷಯಗಳೇ ಸರ್. ಅಂದ್ರೆ ಈಗ ದೂರಸಂಪರ್ಕದಿಂದ ಜಾಗತಿಕ ಮಟ್ಟದಲ್ಲಿ ಏನಾಗ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಸಮಾಜ ಈಗ ಇಂಟರ್ನೆಟ್ ವೇಗವಾಗಿ ಬೆಳೀತಾ ಇದೆ ಸರ್. ಈಗ ನೀವು ಕಳೆದ ಒಂದು 20 ವರ್ಷದ ಕೆಳಗಡೆ ಕೆಲವರಲ್ಲಿ ಬಹಳಷ್ಟು ಜನರಲ್ಲಿ ಮೊಬೈಲ್ ಇರಲಿಲ್ಲ, ಬಟ್ ಇವತ್ತು ಪ್ರತಿಯೊಬ್ಬರಲ್ಲಿ ಮೊಬೈಲ್ ಇದೆ. 3G 4G ನೆಟ್ವರ್ಕ್ ಮುಗಿದಿಗೆ 5G ನೆಟ್ವರ್ಕ್ ನಡೀತಾ ಇದೆ. ಕೆಲ ದೇಶಗಳಲ್ಲಿ 6G 7G ವರೆಗೂ ಆಲ್ರೆಡಿ ರೀಚ್ ಆಗಿದ್ದಾರೆ. ಸೊ ಈ ವೇಗ ಯಾವ ರೀತಿ ದುಷ್ಪರಿಣಾಮ ಆಗ್ತಾ ಇದೆ ಜನರಿಗೆ ಅಂತೇಳಿ ಅದ್ರ ಬಗ್ಗೆ ಕೂಡ ಅವಲೋಕನ ಆಗ್ತಾ ಇದೆ ಸರ್. ಆಮೇಲೆ ಇವತ್ತು ತಾವು ಮಾಧ್ಯಮಗಳಲ್ಲಿ ಇವತ್ತು ವರದಿ ಆಗಿದೆ ಸರ್, ಏನಂದ್ರೆ ದೇಶದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಆಗ್ತಾ ಇರೋದು ಕರ್ನಾಟಕದಲ್ಲಿ ಅನ್ನೋ ಒಂದು ವರದಿ ಕೂಡ ಆಗಿದೆ. ಅದರಲ್ಲಿ ಬೆಂಗಳೂರಲ್ಲಿ ಕೂಡ ಆಗಿದೆ ಸರ್, 19,000 ಪ್ರಕರಣಗಳು ಬೆಂಗಳೂರಲ್ಲಿ ಆಗಿದೆ ಸರ್. ಕರ್ನಾಟಕದಲ್ಲಿ 21,000 ಚಿಲ್ಲರೆ ಪ್ರಕರಣಗಳು ಸೈಬರ್ ಕ್ರೈಮ್ನಿಂದ ಆಗ್ತಾ ಇದ್ದಾವೆ. ಸೊ ಇದು ಸೈಬರ್ ಕ್ರೈಮ್ ಕೂಡ ದೂರ ಸಂಪರ್ಕದ ಒಂದು ಭಾಗವಾಗಿಯೇ ಕೆಲಸ ಮಾಡ್ತಾ ಇದೆ. ಸೊ ಇದು ದೂರ ಸಂಪರ್ಕದಿಂದ ಏನು ಮುಖ್ಯವಾಗಿ ಸರ್, ಜನರಿಗೆ ಏನು ಒಳ್ಳೆಯದಾಗ್ತಾ ಇದೆ ಸರ್, ಅದರಷ್ಟೇ ಅಪಾಯ ಕೂಡ ಇದೆ. ಸೊ ಅಂದ್ರೆ ನಾವು ಬಳಕೆ ಮಾಡುವ ದೃಷ್ಟಿಕೋನ ಮತ್ತು ನಮ್ಮ ಜಾಗರೂಕತೆ ಅಷ್ಟೇ ಮುಖ್ಯ ಅನ್ನೋದು ಇಲ್ಲಿ ಬಹಳ ಕೆಲಸ ಮಾಡ್ತದೆ.
1: ಒಳ್ಳೆ ಒಂದು ಮಾತನ್ನು ಹೇಳಿದ್ರೆ, ಯಾಕಂದ್ರೆ ಒಂದು ತಂತ್ರಜ್ಞಾನ ಮನುಷ್ಯನಿಗೆ ಒಳ್ಳೆಯ ಒಂದು ಉಪಯೋಗಕ್ಕಾಗಿ ಕಂಡುಹಿಡಿದಿರ್ತಾರೆ. ಅದನ್ನು ಬಳಸುವ ರೀತಿಯಲ್ಲಿ ನಾವು ಅದನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಅದು ಹಾನಿ ಆಗುತ್ತೆ. ಸರಿ, ಈಗ ದೂರ ಸಂಪರ್ಕ ಆಗಿರ್ಬೋದು, ಮತ್ತೊಂದು ಯಾವುದೇ ಒಂದು ಟೆಕ್ನಾಲಜಿ ಆಗಿರ್ಬೋದು, ಈಗ ದೂರ ಸಂಪರ್ಕ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ದೃಷ್ಟಿಕೋನದಿಂದ ತಯಾರು ಮಾಡಿರ್ತಾರೆ. ಸಾಮಾಜಿಕವಾಗಿ ಇದು ದೂರ ಸಂಪರ್ಕ ಸಾಕಷ್ಟು ರೀತಿಯ ಹಾನಿಯನ್ನು ಮಾಡ್ತಾ ಇದೆ, ತುಂಬಾ ಉಪಯೋಗ ಕೂಡ ಆಗ್ತಾ ಇದೆ. ಆರ್ಥಿಕವಾಗಿ ಎಲ್ಲ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವು ದೂರ ಸಂಪರ್ಕ ಇದರಿಂದ ಕೂಡ ಆಗ್ತದೆ. ಜಗತ್ತಿನ ಎಲ್ಲ ಆರ್ಥಿಕತೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಕೂಡ ಇದರಲ್ಲಿ ಆಗ್ತದೆ. ಈ ಎರಡು ದೃಷ್ಟಿಕೋನದಿಂದ ನೋಡಿದಾಗ ಟ್ರೈ ಅಂತ ಸಂಸ್ಥೆಗಳು ಏನು ಕೆಲಸ ಮಾಡಬಹುದು, ಅವರು ಇನ್ನೂ ಏನು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಬಹುದು. ನೀವು ಹೇಳಿದ್ರೆ ಕ್ರೈಮ್ ನಡೀತಾ ಇದೆ ದಿನನಿತ್ಯ, ಈಗ ಸಾಮಾಜಿಕ ದೃಷ್ಟಿಕೋನದಿಂದನೇ ಬರ್ತಾ ಇದೆ. ಸಾಮಾಜಿಕ ಹಿನ್ನೆಲೆಯಲ್ಲಿ ಕ್ರೈಮ್ಗಳು ಸಾಕಷ್ಟು ಆಗ್ತದೆ, ಸೈಬರ್ ಕ್ರೈಮ್ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ. ಈ ವಿಷಯಕ್ಕೆ ಬಂದಾಗ ಏನು ಕಂಟ್ರೋಲ್ ಮಾಡ್ಬೋದು ಟ್ರೈ ಅಂತ ಸಂಸ್ಥೆಗಳು ಅಂತ?
0: ನಿಜ ಸರ್, ನಿಜ. ಈಗ ಸರ್ ಮುಖ್ಯವಾಗಿ ನಾವು ಮೊದಲನೇ ಪಾಯಿಂಟ್ ಹೋಗೋಣ ಸರ್. ಈಗ ಈ ದೂರ ಸಂಪರ್ಕ ಅನ್ನೋದು ಅಸ್ತಿತ್ವಕ್ಕೆ ಬಂದಿದ್ದು ಮುಖ್ಯವಾಗಿ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಸಂಪರ್ಕ ಸಾಧಿಸುವ ನಿಟ್ಟಿನಲ್ಲಿ ಇದು ಆರಂಭ ಆಗಿದೆ ಸರ್. ತದನಂತರ ಏನಾಯ್ತು, ಇದು ಸಾರ್ವಜನಿಕವಾಗಿ ಮುಕ್ತಗೊಂಡಿತ್ತು ಸರ್. ಅಂದ್ರೆ ಕೇವಲ ವ್ಯಾವಹಾರಿಕವಾಗಿ ಮಾತ್ರವಾಗಿರದೆ ಎಲ್ಲ ಜನರ ಜೊತೆ ಬೆರೆಯೋ ನಿಟ್ಟಿನಲ್ಲೂ ಕೂಡ ಇದು ಆರಂಭ ಆಯ್ತು. ಇದು ಈಸ್ಟ್ ಇಂಡಿಯಾ ಕಂಪನಿ ಇರಬೇಕಾದ್ರೇನೆ ನಮ್ಮ ಭಾರತದಲ್ಲಿ ಶುರು ಆಯ್ತು ಸರ್. ಕಲ್ಕತ್ತಾದಿಂದ ಡೈಮಂಡ್ ಹಾರ್ಬರ್ ಅಂತೇನೋ ಅಲ್ಲಿಗೆ ಶುರು ಆಗುತ್ತೆ. ತದನಂತರ 4,000 ಮೈಲ್ಗಳ ನೆಟ್ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಸರ್, ಬೆಂಗಳೂರು, ಆಗ್ರಾ, ಚೆನ್ನೈ, ಡೆಲ್ಲಿ, ಈ ತರ. ಇದು ಏನಾಗುತ್ತೆ ಸರ್, ಆಗಿನ ಪರಿಸ್ಥಿತಿ ಏನಾಗಿತ್ತು ಸರ್ ಅಂದ್ರೆ, ತುಂಬಾ ಹಿಂದೆ ಒಂದು ಮಾಹಿತಿ ಕೊಡಬೇಕು ಅಂದ್ರೂ ಕೂಡ ಕಷ್ಟ ಆಯ್ತು. ಜನರಿಗೆ ಏನು ಪತ್ರ ವ್ಯವಹಾರ ಬಿಟ್ಟರೆ ಬೇರೆ ಯಾವ್ದು ಇರಲಿಲ್ಲ. ಅದಕ್ಕೂ ಮುಂಚೆ ಹೋದ್ರೆ ಪಾರಿವಾಳದಿಂದ ಮಾಹಿತಿ ಕೊಡ್ತಾ ಇದ್ರು. ಆಮೇಲೆ ಇಲ್ಲ ಅಂದ್ರೆ ಏನಾದ್ರು ಒಂದು ಒಳ್ಳೆ ಸುದ್ದಿ ಕೊಡ್ಬೇಕಾದ್ರೂ ಕಷ್ಟ ಇತ್ತು, ಒಂದು ಶುಭ ಅಶುಭ ಸುದ್ದಿ ಕೊಡ್ಬೇಕಾದ್ರೂ ಕಷ್ಟ ಇತ್ತು. ಒಬ್ಬ ವ್ಯಕ್ತಿಯನ್ನೇ ನೇಮಕ ಮಾಡಿ ಅದಕ್ಕೋಸ್ಕರ ಕಳಿಸಬೇಕಾದ ಪರಿಸ್ಥಿತಿ,
1: ತಿಂಗಳಾನ್ಗಟ್ಲೆ
0: ಹೋಗ್ತಾ ಇತ್ತು ಸರ್. ಆ ಸಮಯದಲ್ಲಿ ಈ ಒಂದು ದೂರ ಸಂಪರ್ಕ ಟೆಲಿಕಾಂ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕ್ರಾಂತಿ ಆಯ್ತು. ಅದು ಭಾರತದಂತ ದೇಶದ ದೊಡ್ಡ ದೇಶಗಳಿಗೆ ಅದು ದೊಡ್ಡ ವರನೇ ಆಯ್ತು ಸರ್. ಆಮೇಲೆ ಕ್ರಮೇಣ ಏನಾಯ್ತು ಸರ್, ಈ ಇದರಲ್ಲಿ ಸುಧಾರಣೆ ಆಗ್ತಾ ಬಂದಂಗೆಲ್ಲ ಜನರಿಗೆ ಎಲ್ಲಾ ಸೌಲಭ್ಯಗಳು ಸುಲಭವಾಗಿ ಸಿಗ್ತಾ ಹೋಯ್ತು ಸರ್. ಪ್ರತಿಯೊಂದು ಕೂಡ ಅಂಗೈಯಲ್ಲೇ ಸಿಗುವಂತ ಪರಿಸ್ಥಿತಿಗೆ ಬಂತು. ಕ್ಷಣದಲ್ಲಿ ನಿಮ್ಗೆ ಏನ್ ಬೇಕು ಎಲ್ಲವೂ ಅಂಗೈಯಲ್ಲಿ ಸಿಗ್ತಾ ಇದೆ. ಅದೇ ಸಮಯಕ್ಕೆ ಎಷ್ಟು ಒಳ್ಳೇದಾಗ್ತಾ ಆಗ್ತಾ ಇದೆ ಅಷ್ಟೇ ಅಪಾಯಕಾರಿ ಅಂತ ವಿಷಯಗಳು ಕೂಡ ಇವತ್ತು ಆಗ್ತಾ ಇದೆ ಸರ್. ನಿಮ್ಗೆ ಇವತ್ತು ನೀವು ಖಾತೆಯಲ್ಲಿ ದುಡ್ಡಿತ್ತು, ಯಾವ್ದೋ ಒಂದು ಗೊತ್ತಿಲ್ಲದ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ ಖಾತೆಯಲ್ಲಿ ದುಡ್ಡೇ ಹೋಗ್ಬಿಡ್ತದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಇದೆ ಸರ್. ಸೊ ಈ ವಿಚಾರದಲ್ಲಿ ಸರ್ಕಾರಗಳು ಈಗ ತಾವು ಟ್ರಾಯ್ ಸಂಸ್ಥೆ ಬಗ್ಗೆ ಹೇಳಿದ್ರೆ, ಟ್ರಾಯ್ ಸಂಸ್ಥೆಗಳು ಸರ್ ದೂರ ಸಂಪರ್ಕ ಜಾಲಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ನಿಯಂತ್ರಣ ಮಾಡ್ತಾ ಇದೆ ಸರ್, ಖಂಡಿತ ಮಾಡ್ತಾ ಇದೆ. ಆದ್ರೆ ಅದಕ್ಕೂ ಮೀರಿ ಕೆಲವು ವಂಚಕರು ಏನ್ ಮಾಡ್ತಾ ಇದಾರೆ ಸರ್, ಈ ಒಂದು ಸಾಫ್ಟ್ವೇರ್ ಗಳೇನಿದಾವಲ್ಲ ಆ ಸಾಫ್ಟ್ವೇರ್ ಗಳನ್ನೇ ಹ್ಯಾಕ್ ಮಾಡ್ತಾ ಇದಾರೆ ಸರ್. ಅಷ್ಟು ಸುಧಾರಿತ ಸಾಫ್ಟ್ವೇರ್ ತಂದ್ರು ಕೂಡ ಕೆಲ ವಂಚಕರು ಅದಕ್ಕೂ ಒಂದು ಹೆಜ್ಜೆ ಮುಂದುವಾಗಿ ಆ ಸಾಫ್ಟ್ವೇರ್ ಗಳನ್ನ ದುರ್ಬಳಕೆ ಮಾಡುವ ಪ್ರಯತ್ನ ಮಾಡ್ತಾ ಇದಾರೆ. ಸೊ ಇದಕ್ಕೆ ಇದರಲ್ಲಿ ಎರಡು ಪಾತ್ರ ಬಹಳ ಮುಖ್ಯ ಸರ್. ಒಂದು ಸರ್ಕಾರ ಅದು ತನ್ನ ಜವಾಬ್ದಾರಿ ಅಂತ ಮಾಡ್ಬೇಕಾಗಿದೆ. ಎರಡನೇ ಸರ್, ಜನರು ಕೂಡ ಕೆಲವೊಂದು ವಿಷಯಗಳಲ್ಲಿ ಬಹಳ ಜಾಗೃತರಾಗಲೇಬೇಕು ಸರ್. ಏನಾಗ್ತಾ ಇದೆ ಸರ್, ಇವು ತಾನು ಬಳಸುವಂತ ಅಚಾತುರ್ಯದಿಂದ ಮಾಡಿದ ತಪ್ಪು ಅದು ಆತನಿಗೆ ಮುಳುವಾಗ್ಬೋದು ಸರ್, ಬಟ್ ಸ್ವಲ್ಪ ಅದನ್ನ ಸ್ವಲ್ಪ ನಿರ್ಲಕ್ಷ್ಯವೇ ಸಮಸ್ಯೆಗೆ ದುಡ್ಬೋದು. ಸೊ ಈ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಎಷ್ಟು ಇತಿಮಿತಿಯೊಳಗೆ ಬಳಸಕ್ ಪ್ರಯತ್ನ ಮಾಡೋದ್ರ ಅಷ್ಟು ಒಳ್ಳೆಯದು ಅನ್ನೋದು ಒಂದು ತಿಳ್ಕೊಳ್ಬೇಕಾದ ವಿಷಯ ಸರ್. ಅದು ಆಮೇಲೆ ಸರ್, ಈಗ ಸುಳ್ಳು ಸುದ್ದಿ ಹರಡೋದು ಈಗ ಆಲ್ರೆಡಿ ಸರ್ಕಾರಗಳು ತಕ್ಷಣಕ್ಕೆ ಪತ್ತೆ ಆಗ್ತದೆ ಸರ್ ಇದು ಸುಳ್ಳು ಸುದ್ದಿ ಅಂತೇಳಿ. ಆದ್ರೆ ಅದೇ ಆಗ್ಲೇ ಮಾತಾಡ್ದಂಗೆ ಅದು ಜನರಿಗೆ ತಲುಪುವಷ್ಟರಲ್ಲೇ ಅದು ಹಾನಿ
1: ಆಗಿಬಿಟ್ಟಿರ್ತದೆ.
0: ಈ ಒಂದು ವಿಷಯದಲ್ಲಿ ಸರ್ ಜನರ ಪಾತ್ರವನ್ನು ಮಾತ್ರ ನಾವು ಬಹಳ ಮಹತ್ವದ ಅಂತಾನೆ ಹೇಳ್ಬೇಕಾಗತ್ತೆ ಸರ್. ಅದರಲ್ಲಿ ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳ್ಬೇಕಾಗತ್ತೆ ಸರ್, ಸಾಕ್ಷರತೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ.
1: ಈಗ ನಾವು
0: ಎಜುಕೇಟ್ ಆಗ್ಬೇಕು ಸರ್. ಈಗ ಏನಾಗ್ತಾ ಇದೆ, ಮೊಬೈಲ್ ಬಳಕೆ ವ್ಯಕ್ತಿಗೆ ಯಾವ್ದೋ ಒಂದು ಪುಸ್ತಕ ಕೊಟ್ಟು ಅದರಲ್ಲಿದ್ದ ವಿಷಯ ತಿಳ್ಕೊ ಅಂದ್ರೆ ತಿಳ್ಕೊಳ್ಳೋ ಸರ್. ಅದೇ ಒಂದು ಮೊಬೈಲ್ ಕೊಟ್ಟು ಒಂದ್ ಎರಡು ದಿನ ಬಿಟ್ಟು ನೋಡಿದ್ರೆ ಅವರು ವಾಟ್ಸ್ಆಪ್ ಸ್ಟೇಟಸ್ ಮಾಡ್ತಾರೆ, ಇನ್ನೊಬ್ರಿಗೆ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಅಂದ್ರೆ ವೇಗವಾಗಿ ಒಂದು ಕನೆಕ್ಟಿವಿಟಿ ತಂದ್ಕೊಳ್ತಾರೆ. ಸೊ ಇದು ಏನಾಗ್ತಾ ಇದೆ ಸರ್, ಈ ಅನಕ್ಷರಸ್ಥರಿಗೂ ಕೂಡ ಒಂದು ಸ್ವಲ್ಪ ಜಾಗೃತಿ ಮೂಡಿಸುವಂತ ಕೆಲಸಗಳು ಪ್ರತಿ ಹಂತದಲ್ಲೂ ಆಗ್ಬೇಕಾಗಿದೆ ಸರ್.
1: ಕೆಲವೊಂದು ಮೆಸೇಜ್ ಗಳು ಬರ್ತಿರ್ತವೆ, ಬೇಡವಾದ ಮೆಸೇಜ್ ಗಳು ಬಂದಾಗ ಅವುಗಳನ್ನು ಒತ್ತಿದಾಗ ಅವುಗಳನ್ನು ಇಗ್ನೋರ್ ಮಾಡಬೇಕು ಅಂತವೆಲ್ಲ
0: ಗೊತ್ತಾಗ್ಬೇಕು ಸರ್, ಗೊತ್ತಾಗ್ಬೇಕು. ಆಮೇಲೆ ಇನ್ನೊಂದು ಏನಾಗ್ತದೆ ಸರ್, ಜನರ ಭಾವನೆಗಳೊಂದಿಗೆ ಒಂದಷ್ಟು ಮೋಸ
1: ವಂಚನೆಗಳಾಗ್ತವೆ.
0: ಯಾವ್ದೋ ಒಂದು ಮೆಸೇಜ್ ಬರ್ತದೆ, ನಿಮ್ಗೆ ದುಡ್ಡು ಅದೃಷ್ಟ ಇದೆ, ಈ ತರದ ಲಕ್ಕಿ ಡ್ರಾ ಬಂದಿದೆ ಅಂತ ಹೇಳಿ ವಂಚನೆ ಮಾಡ್ತಾರೆ. ಮತ್ತೆ ನಾನೊಬ್ಬ ಸೈನಿಕ ಇದ್ದೀನಿ, ನನಗೆ ಈ ತರದ ತುರ್ತು ಪರಿಸ್ಥಿತಿ ಬೇಕಾಗಿದೆ ದುಡ್ಡು ಬೇಕು. ಸೊ ಈ ತರ ಜನರಿಗೆ ಏನು ಇಲ್ಲ ಒಂದ್ ಕಡೆ
1: ಸೆಂಟಿಮೆಂಟಲ್
0: ಆಗಿ ಅವ್ರನ್ನ ಬಳಸ್ಕೊಳ್ಳೋ ಪ್ರಯತ್ನಗಳು ಈ ಸಾಮಾಜಿಕ ಜಾಲತಾಣಗಳು ಆಗ್ತಾ ಇದಾವೆ. ಸೊ ಆದ್ರ ದಿಶೆಯಲ್ಲಿ ಕೂಡ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾದ ಪರಿಸ್ಥಿತಿ ಇದೆ ಸರ್. ಇದು
1: ಒಳ್ಳೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಇದು ಸಂಪರ್ಕ ವಿಷಯಕ್ಕೆ ಬಂದಾಗ ಏನು ಹೇಳಕ್ ಇಷ್ಟಪಡ್ತೀರಿ
0: ಸರ್? ಇದು ಮುಖ್ಯವಾಗಿ ನಾವು ಈ ವಿಷಯದ ಬಗ್ಗೆ ಮಾತಾಡಿರೋದ್ರಿಂದ ದೂರ ಸಂಪರ್ಕ ಮಾಹಿತಿ ಸಮಾಜ ದಿನ ಅನ್ನೋ ಸರ್. ಈಗ ದೂರ ಸಂಪರ್ಕಗಳ ಉದ್ದೇಶನೇ ಜನರಿಗೆ ಮಾಹಿತಿ ಕೊಡೋದಾಗಿರೋದ್ರಿಂದ ವಿಶ್ವಸಂಸ್ಥೆ ಏನ್ ಮಾಡ್ತಾರೆ ಸರ್, 2005 ದೂರ ಸಂಪರ್ಕ ಮತ್ತು ಮಾಹಿತಿ ದಿನವನ್ನ May 17 ಮಾಡ್ಬೇಕು ಅಂತೇಳಿ ಅವರು ಒಂದು ನಿರ್ಧಾರ
1: ಮಾಡ್ತಾರೆ.
0: ಅಂದ್ರೆ ಇದು ಒಂದಕ್ಕೊಂದು ಹೊಂದಾಣಿಕೆ ಇರೋದು. ನಾವು ಏನು ಪ್ರತಿ ಹಂತದಲ್ಲೂ ದೂರ ಸಂಪರ್ಕ, ನಾವು ಯಾವುದೇ ಸ್ಯಾಟಲೈಟ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಮತ್ತೊಂದು ಕ್ಷೇತ್ರದ ಟೆಲಿಕಾಂ ಆಗಿರ್ಬೋದು, ಯಾವ ಕ್ಷೇತ್ರ ತಗೊಂಡ್ರು ನಾವು ಜನರಿಗೆ ಮಾಹಿತಿಯನ್ನೇ ಕೊಡಬೇಕಾಗಿರೋದ್ರಿಂದ ಸೊ ಈ ಒಂದು ಕಾರಣಕ್ಕಾಗಿ 2 May 17 ವಿಶ್ವಸಂಸ್ಥೆ ಆಚರಣೆ ಮಾಡ್ತಾ ಬಂದಿದೆ ಸರ್. ಸೊ ಮುಖ್ಯವಾಗಿ ಸರ್, ದೂರ ಸಂಪರ್ಕಗಳು ಜನರಿಗೆ ಉಪಯೋಗಕ್ಕೆ ಮತ್ತು ಜನರ ಜೀವನದ ಭಾಗವಾಗಿಯೇ
1: ಇರೋದ್ರಿಂದ
0: ಅದನ್ನ ಎಷ್ಟು ಇತಿಮಿತಿಯೊಳಗೆ ಬಳಸೋದು ಸಾಧ್ಯವೋ ಅಷ್ಟು ಇತಿಮಿತಿಯೊಳಗೆ ಬಳಸ್ಬೇಕು ಸರ್. ಸೌಲಭ್ಯಗಳನ್ನ ಸದ್ಬಳಕೆ ಮಾಡ್ಕೋ ನಿಟ್ಟಿನಲ್ಲಿ ಎಲ್ಲರೂ ಜಾಗೃತರಾಗಬೇಕು. ಈ ತಂತ್ರಜ್ಞಾನ ಇಲ್ಲಿಗೆ ನಿಲ್ಲುತ್ತೆ ಅಂತಲ್ಲ ಸರ್, ಇದಕ್ಕೂ ಇನ್ನೂ ವಿಸ್ತರಿತವಾದ ತಂತ್ರಜ್ಞಾನಗಳು ಬರಬಹುದು, ಸುಧಾರಿತ ಸೌಲಭ್ಯಗಳು ಸಿಗಬಹುದು ಸರ್. ಆದ್ರೆ ನಾವು ಅದರ ಕಾಲಕ್ಕೆ ಜೊತೆಯಾಗಿ ಈ ಒಂದು ಇಂಟರ್ನೆಟ್ಗೆ ಮತ್ತು ಈ ಒಂದು ಸ್ಯಾಟಲೈಟ್ ಸಿಸ್ಟಮ್ಗೆ ನಾವು ಅದ್ರ ಹೊಂದಾಣಿಕೆ ಜೊತೆಯಾಗಿ ಹೋಗ್ಬೇಕಾದ್ರೆ ನಾವು ಕೂಡ ಅದ್ರ ಜೊತೆಗೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು ಸರ್. ಇದು ಬಹಳ ಮುಖ್ಯವಾದ ಕೆಲಸ. ಅದ್ರ ಜೊತೆಗೆ ಈಗ ಸಾಕ್ಷರತೆ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ ಸರ್, ಈಗೆಲ್ಲ ಎಲ್ಲರ ಶಿಕ್ಷಿತರಾಗ್ತಾ
1: ಇದ್ದಾರೆ.
0: ಈಗ ನಾವು ಪ್ರತಿಯೊಂದು ಹಂತದಲ್ಲೂ ಮೊಬೈಲ್ ಅನ್ನ ನಮ್ಮ ಜೊತೆಗೆ ಇರೋದ್ರಿಂದ ಮೊಬೈಲ್ನ ನಾವು ಯೋಗ್ಯ ಅಥವಾ ಸೂಕ್ತ ಉದ್ದೇಶಗಳಿಗೆ ಬಳಸಿದ ಮಾತ್ರ ಅದು ನಮ್ಮ ಜೀವನಕ್ಕೆ ಆಸರೆ ಆಗಿರ್ತದೆ ಅಂತ ಸ್ವಲ್ಪ ದುರಾಸೆ ಮತ್ತು ಬೇರೆ ದೇಶಗಳಿಗಾಗಿ ಯಾವತ್ತೂ ದೂರ ಸಂಪರ್ಕಗಳನ್ನು ಬಳಸಬಾರದು ಅನ್ನೋದು ಒಂದು ವಿನಂತಿ ಸರ್.
1: ಸರ್, ನೀವು ಪತ್ರಕರ್ತರಾಗಿದ್ದೀರಿ, ಈಗ ಸುದ್ದಿಗಳು ಸಿಗುವಂತ ಸಮಯದಲ್ಲಿ ಸುದ್ದಿ ಫೇಕ್ ನ್ಯೂಸ್ ಸಾಕಷ್ಟು ಬಂದ್ಬಿಡ್ತದೆ
0: ಸರ್.
1: ಅದನ್ನೇ ದೊಡ್ಡದಾಗಿ ನ್ಯೂಸ್ ಅನ್ನ ಹರಡ್ಬಿಟ್ಟು ಬೇಗ ಜನಗಳ ಏನೋ ಒಂದು ಭಾವನಾತ್ಮಕ ಒಂದು ಇದನ್ನ ಮಾಡ್ಬಿಡ್ತಾರೆ, ಸೆನ್ಸೇಷನಲ್ ನ್ಯೂಸ್ ಮಾಡ್ಬಿಡ್ತಾರೆ. ಆಮೇಲೆ ಅದು ಫೇಕ್ ಅಂತ ಗೊತ್ತಾದ್ಮೇಲೆ ಅದು ನೀವು ಹೇಳಿದಾಗ ಡ್ಯಾಮೇಜ್ ಆಗ್ಬಿಟ್ಟಿರ್ತಾರೆ. ಈ ತರ ಸುದ್ದಿ ನಿಖರವಾದ ಸುದ್ದಿಯನ್ನು ಕೊಡ್ತಕ್ಕಂಥದ್ದು ಜನಗಳಿಗೆ ಸಿಗ್ತಕ್ಕಂಥದ್ದು ತುಂಬಾ ಕಷ್ಟ ಇದೆ. ಈಗ ನೀವು ಪತ್ರಕರ್ತರಾಗಿ ಈ ಮಾಧ್ಯಮಗಳ ಮೂಲಕ ಹೇಗೆ ನೀವು ಒಳ್ಳೆಯ ಒಂದು ಸುದ್ದಿಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ? ಯಾಕಂದರೆ ಮಾಹಿತಿ ಕೊಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಮಾಹಿತಿ ನಿಖರವಾದ ಮಾಹಿತಿಯನ್ನು ಕೊಟ್ಟರೆ ಜನಗಳಿಗೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಸಮಾಜವನ್ನು ಕಟ್ಟಬಹುದು ಅನ್ನುವಂಥದ್ದು.
0: ನಿಜ ಸರ್. ಈಗ ಸರ್, ಈಗ ತಮಗೂ ಗೊತ್ತಿರಂಗೆ ಮಾಧ್ಯಮ ಒಂದು ಸಮಾಜದ ನಾಲ್ಕನೇ ಅಂಗ ಅಂತೇಳಿ ಸರ್, ಈಗ ಪತ್ರಕರ್ತರ ಮೇಲೆ ಕೂಡ ಭಾಳಷ್ಟು ಜವಾಬ್ದಾರಿಗಳಿದಾವೆ. ಪತ್ರಕರ್ತರೀಗ ಯಾವುದೋ ಒಂದು ಸುದ್ದಿಯನ್ನು ಆತುರದಲ್ಲೇ ಆಗಲಿ ಅಥವಾ ಜನ ನಾನೇ ಮೊದಲಿಗನಾಗಿ ಕೊಡಬೇಕು ಅನ್ನೋ ಒಂದು
1: ಎಕ್ಸ್ಕ್ಲೂಸಿವ್
0: ಕೊಡಬೇಕು ಅಂತೇಳಿ ಸ್ವಲ್ಪ ಆ ಘಟನೆಯ ವಿವರಣೆ ಪಡೆದೆ ಅಥವಾ ಘಟನೆಯ ನಿಖರ ಮಾಹಿತಿ ಪಡೆಯಲಿ ಸುದ್ದಿ ನೀಡೋದ್ರಿಂದ ಸಮಾಜಕ್ಕೆ ಆಗುವ ಹಾನಿಗಳಿಂದ ಸಮಾಜಕ್ಕೆ ಹಾನಿಯೇ ಆಗುತ್ತೆ. ಹಾಗಾಗಿ ಪತ್ರಕರ್ತರು ಕೂಡ ಒಂದು ವಿಷಯ ಯಾವುದೇ ಒಂದು ಸುದ್ದಿಯನ್ನು ಕೊಡಬೇಕಾದ್ರೆ ಸ್ವಲ್ಪ ಅದರ ಬಗ್ಗೆ ನಿಜಾಂಶ ಅರಿತುಕೊಂಡು ಜನರಿಗೆ ತಲುಪಿಸುವಂಥ ಕೆಲಸಗಳಾಗಬೇಕು ಅನ್ನೋದು ಭಾಳ ಮುಖ್ಯವಾದ ವಿಷಯ ಸರ್. ಈಗ ಮಾಧ್ಯಮಗಳಲ್ಲೂ ಪೈಪೋಟಿ ಬಂದಿದೆ ಸರ್. ಈಗ ನಾನು ನೀನು ಮೊದಲು ಅನ್ನೋ ರೀತಿ ಪರಿಸ್ಥಿತಿಯಲ್ಲಿ ಮಾಧ್ಯಮಗಳಿದಲ್ಲ, ಹಾಗಾಗಿ ಏನಾಗ್ತಾ ಇದೆ ಸರ್, ಈಗ ಯಾವುದೋ ಒಂದು ಸುದ್ದಿ ತಕ್ಷಣಕ್ಕೆ ಸಿಕ್ಕಿದೆ ಅದು ನಿಜನ ಸುಳ್ಳು ಅಂತ ಯೋಚನೆ ಕೂಡ ಮಾಡದೆ ನಾವು ಕೊಟ್ಟುಬಿಟ್ರೆ ಆಮೇಲೆ ಅದು ಸುಳ್ಳಾಗಿದ್ರು ಕೂಡ ನಾವು ಅದನ್ನು ನಿಜ
1: ಮಾಡಕ್ಕೆ
0: ಆಗಲ್ಲ. ಅದರಿಂದ ಅವರಿಗೆ ಯಾರಿಗೇನು ಹಾನಿ ಆಗ್ಬೇಕು ಅದು ಆಗ್ಬಿಟ್ಟಿರುತ್ತೆ. ಸೊ ಪತ್ರಕರ್ತರು ಈ ವಿಚಾರದಲ್ಲಿ ಸ್ವಲ್ಪ ಆತ್ಮಾವಲೋಕನ ಮಾಡಿ ಅದು ಪರಾಮರ್ಶೆ ಮಾಡಿ ಅದನ್ನು ಸುದ್ದಿಯನ್ನು ನಿಖರವಾಗಿ ಕೊಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಸರ್.
1: ಒಳ್ಳೆಯ ಸರ್, ತುಂಬ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ದೂರ ಸಂಪರ್ಕ ಮತ್ತು ಮಾಹಿತಿ ದಿನದ ಅಂಗವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ, ನಮ್ಮ ಆಕಾಶವಾಣಿ ಜೊತೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
0: ಸರ್, ತುಂಬ ಧನ್ಯವಾದಗಳು ಸರ್. ಆಕಾಶವಾಣಿ ಕೇಂದ್ರಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಥರದ ಒಂದು ಮಾಹಿತಿ ಜನರಿಗೆ ತಲುಪಿಸೋದಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕಾಗಿ.
1: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
2: ಇದುವರೆಗೆ ವಿಶ್ವ ದೂರ ಸಂಪರ್ಕ ಮಾಹಿತಿ ಸಮಾಜ ದಿನದ ಅಂಗವಾಗಿ ಪತ್ರಕರ್ತ ಸಿದ್ದಯ್ಯ ಸ್ವಾಮಿ ಕುಕನೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಒಂದು ಭಾವಗೀತೆಯನ್ನು. ಕೆ ಎಸ್ ನರಸಿಂಹಸ್ವಾಮಿ ಇವರ ರಚನೆ, ಹಾಡಿದವರು MS ಶೀಲಾ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9 ಗಂಟೆ, ಪ್ರಕಟಣೆಗಳು.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
5: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಸಾಹಿತ್ಯ ಸಂಪುಟ, ಸಾಹಿತ್ಯ ಸಂಪುಟ, ಸಾಹಿತ್ಯ ಸಂಪುಟ.
6: ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
5: ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮವೇ ಸಾಹಿತ್ಯ ಸಂಪುಟ, ಸಾಹಿತ್ಯ ಸಂಪುಟ, ಸಾಹಿತ್ಯ ಸಂಪುಟ.
6: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ.

0: ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ಕವಿ ಶರಣರೆಡ್ಡಿ ಕೋಡ್ಲ ಅವರೊಂದಿಗೆ ಮಾತುಕತೆ. ಆತ್ಮೀಯ ಕೇಳಿದರೆ ನಮಸ್ಕಾರ. ಸಾಧನೆ ಎಂಬುದು ಕೇವಲ ಸುಖದ ಹಾದಿಯಲ್ಲ, ಅದು ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಛಲಗಾರದ ಹಾದಿ. ದೇಹಕ್ಕಿರುವ ಸಣ್ಣದೊಂದು ನ್ಯೂನತೆಯನ್ನು ಶಕ್ತಿಯನ್ನಾಗಿ ಮಾಡಿಕೊಂಡು ಅಕ್ಷರಲೋಕದಲ್ಲೇ ದೊಡ್ಡ ಬೆಳಕನ್ನು ಹರಿಸುತ್ತಿರುವ ಅಪರೂಪದ ವ್ಯಕ್ತಿತ್ವವೊಂದನ್ನು ಇಂದು ನಾವು ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇವರು ರಾಷ್ಟ್ರಕೂಟದ ನಾಡಿನ ಕಲಿ, ಕೋಡ್ಲಾ ಗ್ರಾಮದ ಹೆಮ್ಮೆಯ ಪುತ್ರ ಶರಣ್ ರೆಡ್ಡಿ ಎಸ್ ಕೋಡ್ಲಾ ಅವರು. ಬರೋಬ್ಬರಿ 12 ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿದ್ದರು. ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕ ವೃತ್ತಿಯನ್ನೇ ಪ್ರೀತಿಯಿಂದ ಅಪ್ಪಿಕೊಂಡವರು. ಒಂದೆಡೆ ಶಾಲೆಯಲ್ಲಿ ಗುರುವಾಗಿ ಪಾಠ ಮಾಡುತ್ತಾ, ಇನ್ನೊಂದೆಡೆ ಸಾವಿರಾರು ಕವನ, ನುಡಿಮುತ್ತು ಹಾಗೂ ಆಧುನಿಕ ವಚನಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಳಿಲು ಸೇವೆ ಸಲ್ಲಿಸುತ್ತಿರುವ ಯುವ ಸಾಹಿತಿಗಳು. ಭಾವನೆಗಳ ಹಾದಿಯಲ್ಲಿ ಎಂಬ ಕವನ ಸಂಕಲನದ ಮೂಲಕ ಅಕ್ಷರ ಪ್ರೇಮಿಗಳ ಮನಗೆದ್ದಿರುವ ಇವರು ಕೇವಲ ಸಾಹಿತ್ಯ ಮಾತ್ರವಲ್ಲದೆ ಚತುರಂಗ ಮತ್ತು ಕ್ರಿಕೆಟ್ನಂತಹ ಕ್ರೀಡೆಗಳಲ್ಲೂ ರಾಜ್ಯ ಮಟ್ಟದಲ್ಲಿ ಮಿಂಚಿದ ಬಹುಮುಖ ಪ್ರತಿಭೆ. ರಾಷ್ಟ್ರೀಯ ಬಸವ ಪ್ರಶಸ್ತಿ, ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ, ಹೀಗೆ ಹಲವಾರು ಗೌರವಗಳಿಗೆ ಪಾತ್ರರಾಗಿರುವ ಶರಣ್ ರೆಡ್ಡಿ ಅವರು ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಅವರ ಬದುಕಿನ ಹೋರಾಟ, ಸಾಹಿತ್ಯದ ಒಲವು ಮತ್ತು ಅವರ ಸಾಧನೆಯ ಪಯಣದ ಬಗ್ಗೆ ಅವರ ಹತ್ತಿರವೇ ಕೇಳೋಣ. ಶರಣ್ ರೆಡ್ಡಿ ಅವರೇ, ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಸರ್,
1: ನಮಸ್ಕಾರ ಸರ್.
0: ಶರಣ್ ರೆಡ್ಡಿ ಅವರೇ, ನಿಮ್ಮ ಬಾಲ್ಯ ಮತ್ತು ಬೆಳೆದು ಬಂದಂತಹ ಹಾದಿಯ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ.
1: ವಿಜಯ್ ಅವರೇ, ನಮ್ಮ ಒಂದು ರಾಷ್ಟ್ರಕೂಟರ ನಾಡಿನಲ್ಲಿ ಕವಿರಾಜ ಮಾರ್ಗದ ಒಂದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾಗಿತ್ತು. ಇದು ನಮ್ಮ ನಾಡಿಗೆ ಸಿಕ್ಕಂತಹ ಮೊದಲ ಕೃತಿ. ಇಂತಹ ನಾಡಿನಲ್ಲಿ ನಾನು ಬೆಳೆದಿದ್ದು ನನ್ನ ಹೆಮ್ಮೆ. ನಾನು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದಲ್ಲಿ ಜನಿಸಿದ್ದು 4 April 1992. ನನ್ನದು ಬಾಲ್ಯದ ಒಂದು ಜೀವನ ತುಂಬ ಅದ್ಭುತವಾಗಿತ್ತು. ಯಾಕಪ್ಪ ಅಂತಂದರೆ ನಮ್ಮದು ಕೃಷಿ ಪ್ರಧಾನವಾದಂತಹ ಕುಟುಂಬವಾಗಿತ್ತು ಸರ್. ಇಲ್ಲಿ ನಮ್ಮ ಕೋಡ್ಲಾ ಗ್ರಾಮವು ಒಂದು 7 ಹಳ್ಳಿಗಳಿಂದ ಕೂಡಿದಂತಹ ಗ್ರಾಮವಾಗಿತ್ತು. ಇದು ಐತಿಹಾಸಿಕ ದೇವಸ್ಥಾನಗಳನ್ನು ಹೊಂದಿದಂತಹ ಗ್ರಾಮ. ಇಲ್ಲಿ ಶರಣರು ತಮ್ಮದೇ ಆದಂತಹ ಒಂದು ಮಠವನ್ನು, ಉರ್ಲಿಂಗ ಪೆದ್ದೀಶ್ವರ ಮಠ, ಇಲ್ಲಿ ನಮ್ಮ ಕೋಡ ಗ್ರಾಮದಲ್ಲಿ ಸ್ಥಾಪನೆಯಾಗಿದೆ. ಅದೇ ರೀತಿಯಾಗಿ ಐತಿಹಾಸಿಕ ದೇವಸ್ಥಾನವಾದಂತಹ ಶಂಭುಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ಇನ್ನೂ 10 ಹಲವಾರು ದೇವಸ್ಥಾನಗಳಿಂದ ಕೂಡಿದಂತಹ ಐತಿಹಾಸಿಕ ಗ್ರಾಮ ನಮ್ಮದು. ಇಲ್ಲಿ ನಮ್ಮ ತಂದೆ ತಾಯಿಗಳು ಕೂಡ ನನ್ನ ಒಂದು ದೃಷ್ಟಿ ದೋಷ ಇದ್ರೂ ಕೂಡ ಸಮಾನವಾಗಿ ಬೆಳೆಸಿದಂತಹ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. ನಮ್ಮದು ಕೃಷಿ ಪ್ರಧಾನವಾದಂತಹ ಕುಟುಂಬವಾಗಿದೆ. ನಮ್ಮ ತಂದೆ ಸಿದ್ದರಾಮ ರೆಡ್ಡಿ ಶಹಾಪುರ್, ತಾಯಿ ಹೆಸರು ಹೊನ್ನಮಲ್ಲಮ್ಮ, ಅಜ್ಜಿ ಹೆಸರು ಸಿದ್ದಮ್ಮ. ಕೃಷಿ ಪ್ರಧಾನವಾದಂತಹ ಕುಟುಂಬ, ಅದೇ ರೀತಿಯಾಗಿ ಅವಿಭಕ್ತ ಕುಟುಂಬವಾಗಿದೆ. ನಮ್ಮ ಒಂದು ಬಾಲ್ಯದ ದಿನಗಳಲ್ಲಿ ನನಗೆ ತುಂಬಾ ಒಂದು ಸಹಕಾರ ನೀಡಿದ ನನ್ನ ಬಾಲ್ಯದ ಗೆಳೆಯರು, ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ನನ್ನ ಶಿಕ್ಷಕರು ಏನಪ್ಪ ಅಂತಂದ್ರೆ ನನಗೆ ತುಂಬಾ ಸಹಕಾರ ನೀಡಿದ್ರು ಸರ್. ಈ ರೀತಿಯಾಗಿ ನನ್ನ ಬಾಲ್ಯದ ದಿನಗಳು ಬೆಳೆದು ಬಂದ್ರು ಸರ್.
0: ಬಹಳ ಖುಷಿ ಆಯ್ತು, ಯಾಕಂದ್ರೆ ನೀವು ಕೃಷಿ ಪ್ರಧಾನ ಕುಟುಂಬದಿಂದ ಬಂದಿರತಕ್ಕಂಥದ್ದು, ಜೊತೆಗೆ ನಿಮ್ಮ ಪೋಷಕರು ಸಹ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡಿದ್ರು ಅಂತ ಹೇಳಿ. ನೀವು ಬರೋಬ್ಬರಿ 12 ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿದ್ದೀರಿ, ಜೊತೆಗೆ ಅಂತಿಮವಾಗಿ ನೀವು ಶಿಕ್ಷಕ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಂಡ್ರಿ. ಏನು ಆ ಶಿಕ್ಷಕ ವೃತ್ತಿಯ ಮೇಲೆ ಅಷ್ಟು ಬಹಳ ಪ್ರೀತಿ ನಿಮಗೆ, ಯಾಕೆ, ಏನ್ ಕಾರಣ?
1: ಇಲ್ಲಿ ಇಡೀ ಜಗತ್ತಿನ ಏನಪ್ಪ ಅಂದ್ರೆ ಅತ್ಯಂತ ಶ್ರೇಷ್ಠ ವೃತ್ತಿಗಳಲ್ಲಿ ಒಂದಾದಂತಹ ಶಿಕ್ಷಕ ವೃತ್ತಿ ನನ್ನ ಮೊದಲ ಆಯ್ಕೆಯಾಗಿತ್ತು. ಯಾಕೆಂದ್ರೆ ನಾನು ಬಾಲ್ಯದಿಂದ ನಮ್ಮ ಶಿಕ್ಷಕರು ಹೇಳ್ತಕ್ಕಂತಹ ಪಾಠಗಳನ್ನು ಗಮನಿಸ್ತಾ ಇದ್ದೆ ಸರ್. ಅಲ್ಲಿ ಅವರು ಹೇಳುವಂತಹ ಪಾಠಗಳು ನಮ್ಮ ಒಂದು ಮನಸ್ಸಿನಲ್ಲಿ ಹಚ್ಚಳಿ ಉಳಿತಾ ಇದ್ವು. ಈ ರೀತಿಯಾಗಿ ನಾನು ಕೂಡ ಒಬ್ಬ ಉತ್ತಮ ಶಿಕ್ಷಕನಾಗಿ ಜೀವನ ಮಾಡಬೇಕು ಎನ್ನುವುದು ನನ್ನ ಬಾಲ್ಯದ ಕನಸಾಗಿತ್ತು. ಅದಕ್ಕಾಗಿ ನಾನು ಏನಪ್ಪಾ ಅಂದ್ರೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದ್ರು ಕೂಡ, ಅಲ್ಲಿ ಸುಮಾರು 12 ಹುದ್ದೆಗಳಲ್ಲಿ ನಾನು ತೇರ್ಗಡೆ ಹೊಂದಿದ್ರು ಕೂಡ ನಾನು ಆಯ್ಕೆ ಮಾಡಿಕೊಂಡಿದ್ದು ನನ್ನ ಶಿಕ್ಷಕ ವೃತ್ತಿ. ಯಾಕಪ್ಪ ಅಂತಂದ್ರೆ ನಾವು ಎಷ್ಟೋ PDO ಆಗಿರ್ಬೋದು, SDA ಆಗಿರ್ಬೋದು, FDC ಆಗಿರ್ಬೋದು, ಇನ್ನೂ ಅನೇಕ ನೌಕರಿಗಳು ಏನಪ್ಪಾ ಅಂತಂದ್ರೆ ನಾನು ಕಲಿಸಿದಂತಹ ನನ್ನ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಪಡೆಯಬಹುದು. ಅದಕ್ಕಾಗಿ ನಾನೇನಪ್ಪ ಅಂದ್ರೆ ನನ್ನ ಒಂದು ಶಿಕ್ಷಣದ ಮೂಲಕವೇ ನಾನು ಅನೇಕ ಒಂದು ನೌಕರಿ ತಗೋತಕ್ಕಂತಹ ಒಂದು ವಿದ್ಯಾರ್ಥಿಗಳನ್ನು ನಾವು ಸೃಷ್ಟಿ ಮಾಡಬಹುದು. ಅದೇ ರೀತಿಯಾಗಿ ದೇಶ ಕಟ್ಟುವ ಸೈನಿಕರು, ಪೊಲೀಸರು, ಇನ್ನೂ ಅನೇಕ ವೃತ್ತಿಯನ್ನು ಪಡೆಯತಕ್ಕಂತಹ ಮಕ್ಕಳನ್ನು ನಾವು ತಯಾರಿಸಬಹುದು ಎಂಬ ಒಂದು ಉದ್ದೇಶದಿಂದ ಶಿಕ್ಷಕ ವೃತ್ತಿ ಅಂದರೆ ನನಗೆ ಬಹಳ ಒಂದು ಇಷ್ಟವಾದಂತಹ ವೃತ್ತಿ. ಅದಕ್ಕಾಗಿ ನಿಸ್ವಾರ್ಥ ಸೇವೆಯಿಂದ ನಾನು ಇಷ್ಟಪಟ್ಟು ಆ ಒಂದು ಶಿಕ್ಷಕ ವೃತ್ತಿಗೆ ಸೇರಿದ್ದೆ ಸರ್.
0: ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಿಮ್ಗೆ 12 ಸರ್ಕಾರಿ ಹುದ್ದೆಗಳು ಸಿಕ್ಕಿದ್ರು ಸಹ ತಾವು ಶಿಕ್ಷಕರನ್ನ ಬಹಳ ಪ್ರೀತಿಯಿಂದ ಅದನ್ನ ಅಪ್ಕೊಂಡು ಇವತ್ತು ಆ ವೃತ್ತಿಯಲ್ಲಿದ್ದೀರಿ. ಅದ್ರ ಜೊತೆಗೆ ಈ ಕಲಬುರಗಿಯಲ್ಲಿ ತಾಂತ್ರಿಕ ಕೃಷಿ ಕೂಡ ನೀವು ಪಡೆದಿದ್ದೀರಿ, ಸೇಡಂನಲ್ಲಿ ಪದವಿ ಮುಗಿಸ್ಕೊಂಡಿದ್ದೀರಿ. ನಿಮ್ಮ ವಿದ್ಯಾರ್ಥಿ ದಶೆಯ ಯಾವ್ದಾದ್ರು ಒಂದು ಘಟನೆಯನ್ನ ಏನಾದ್ರು ಹಂಚಿಕೊಳ್ಬೋದಾ ನಮ್ಮ ಕೇಳುಗರಿಗೆ?
1: ನಾನು ಸೇಡಂನಲ್ಲಿ ಏನಪ್ಪ ಅಂತಂದ್ರೆ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ, ಅಲ್ಲಿ ಮಾತೃಚಾಯ ಎಂಬ ಪದವಿ ಪೂರ್ವ ಕಾಲೇಜ್ ಇತ್ತು ಸರ್. ಅಲ್ಲಿ ನಾನು PU ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಅದೇ ಸಂಸ್ಥೆಯಲ್ಲಿ ಪದವಿಯನ್ನು ಕೂಡ ನಾನು ಮುಗಿಸಿದ್ದು. ಮುಂದೆ ಹೆಚ್ಚಿನ ಅಭ್ಯಾಸಕ್ಕೆ ಕಲಬುರಗಿಗೆ ಚಂದ್ರಕಾಂತ್ ಪಾಟೀಲ್ ಮೆಮೋರಿಯಲ್ ಕಾಲೇಜ್ ಅಂದ್ರೆ ಅಲ್ಲಿ ನಾನು DEd ಒಂದು ಕೋರ್ಸ್ ಅನ್ನು ಮುಗಿಸಿ ನನ್ನ ಒಂದು PUC ಅಥವಾ ಪದವಿ ಹಾಗೂ DEd ಈ ಮೂರು ಕಾಲೇಜುಗಳಲ್ಲಿ ನನಗೆ ಶಿಕ್ಷಕರು ಬಹಳ ಪ್ರೋತ್ಸಾಹ ನೀಡುತ್ತಿದ್ದರು. ಹೇಗೆ ಅಂದ್ರೆ ಅಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ನಾನು ಒಂದು ಪ್ರಾಧಾನ್ಯತೆ ಹಾಡಬಹುದು, ಅದೇ ರೀತಿಯಾಗಿ ಭಾವಗೀತೆ ಆಡಬಹುದು, ಸ್ವರಚಿತ ಕವನಗಳನ್ನು ಅಲ್ಲಿ ನಾವು ಕವನ ವಾಚನ ಮಾಡುವುದಾಗಿರ್ಬೋದು, ಇಂತಹ ಎಲ್ಲಾ ಒಂದು ಚಟುವಟಿಕೆಗಳಿಗೆ ನನಗೆ ತುಂಬಾ ಪ್ರೋತ್ಸಾಹ ನೀಡಿದಂತಹ ಶಿಕ್ಷಕರು ನನ್ನ ಒಂದು ಕಾಲೇಜು ಶಿಕ್ಷಕರು. ಈ ರೀತಿಯಾಗಿ ನಾವು DEd ನಲ್ಲಿ ಏನಪ್ಪಾ ಅಂದ್ರೆ ಒಂದು ಸುಮಾರು 10 ದಿನ ದಕ್ಷಿಣ ಭಾರತದ ಒಂದು ಪ್ರವಾಸವಾಗಿದ್ದೀವಿ ಸರ್. ಶೈಕ್ಷಣಿಕ ಪ್ರವಾಸ ಅದು ನನ್ನ ಮರೆಯಲಾಗದ ಒಂದು ಕ್ಷಣಗಳು. ಯಾಕಪ್ಪ ಅಂದ್ರೆ ಅಲ್ಲಿ ಶೈಕ್ಷಣಿಕ ಪ್ರವಾಸದಲ್ಲಿ ನಾವು ಒಂದು ಕುಟುಂಬದಂತೆ ಇದ್ದು ಅದೇ ಕುಟುಂಬ ಏನಪ್ಪಾ ಅಂತಂದ್ರೆ ಮತ್ತೆ ಮರಳಿ ಗೂಡಿಗೆ ಬರುವಾಗ ಎಲ್ಲರ ಕಣ್ಣಂಚಿನಲ್ಲಿ ಒಂದು ಹನಿಗಳು ಬರ್ತಾ ಇದ್ವು, ಭಾವನಾತ್ಮಕ ಒಂದು ಹನಿಗಳು. ಅದರಿಂದ ಆ ಒಂದು
0: ಘಟನೆ
1: ಮರೆಯಲಾಗದ ಒಂದು ಕ್ಷಣ ಸರ್ ನಮ್ದು.
0: ಸೊ ಇವತ್ತಿಗೂ ಕೂಡ ಅದು ನೆನಪಿದೆ,
1: ಇವತ್ತು ಕೂಡ ಮೆಮೊರೇಬಲ್
0: ದಕ್ಷಿಣ ಭಾರತ ಪ್ರವಾಸ
1: ಪ್ರವಾಸ ಅದು DEd ಇಂದ ಹೋಗಿದೆ ಸರ್.
0: ಅಂದ್ರೆ ತಾವು ಒತ್ತ ಸಂದರ್ಭದಲ್ಲಿ ಆ ಪ್ರವಾಸ ಕಣ್ಮುಂದೆ ಇವತ್ತಿಗೂ ಕೂಡ ಇದೆ.
1: ಹೌದ್ರಿ.
0: ಜೊತೆಗೆ ನಿಮ್ಮ ಸಾಹಿತ್ಯದ ಪಯಣದ ಕುರಿತಂತೆ ಭಾವನೆಗಳ ಹಾದಿಯಲ್ಲಿ ಅಂತಕ್ಕಂತ ನಿಮ್ಮ ಚೊಚ್ಚಲ ಕವನ ಸಂಕಲನ 2021 ಅದು ಬಿಡುಗಡೆ ಆಯ್ತು.
1: ಹೌದು ಸರ್.
0: ಈ ಕೃತಿ ರಚನೆ ಆಗ್ಲಿಕ್ಕೆ ನಿಮ್ಗೆ ಏನ್ ಸ್ಫೂರ್ತಿ ಸಿಕ್ತು ಅಂತ?
1: ಸರ್, ಈಗ ಸಮಯಕ್ಕೆ ನಾವು ಸಲಾಮ್ ಹೊಡೆದರೆ ಇಡೀ ಸಮಾಜ ನಮಗೆ ತಲೆಯಾಗುತ್ತದೆ, ಸಲಾಮ್ ಹೊಡೆಯುತ್ತದೆ, ಅದು ನಮಗೆ ಪ್ರೀತಿ ಮಾಡ್ತದೆ ಸಮಾಜ. ನಾನು ಸಮಯವನ್ನು ತೆಗೆದುಕೊಂಡಂತಹ ಘಟನೆ ಯಾವ್ದಪ್ಪ ಅಂತಂದ್ರೆ ಕೊರೋನಾ ಸಮಯ ಸರ್. 2019, 2020, 2021 ಸಾಲಿನಲ್ಲಿ ಕೊರೋನಾ ಒಂದು ಸಮಯದಲ್ಲಿ ನಮಗೆ ರಜೆ ಇರ್ತದೆ ಸರ್ ಅವಾಗವಾಗ. ಆ ರಜೆಯ ಸಮಯದಲ್ಲಿ ಕೂಡ ನಾನು ನನ್ನ ಬಾಲ್ಯದ ಒಂದು ಸವಿ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾಗ ಅಲ್ಲಿ ನಾನು ಬರೆದಂತಹ ಒಂದು ಕವನಗಳ ಒಂದು ನೋಟ್ಬುಕ್ ನಮಗೆ ಸಿಕ್ಕಿದ್ರಿ. ಆ ಒಂದು ನೋಟ್ಬುಕ್ ನಲ್ಲಿ ನಾನು ಬರೆದಂತಹ ಚುಟುಕು ಕವನಗಳು ನನಗೆ ಒಂಥರ ಸ್ಫೂರ್ತಿ ಆಯ್ತು. ನಾನು ಕೂಡ ಈ ಒಂದು ಕೊರೋನಾ ಸಮಯದಲ್ಲಿ ಒಂದು ಫ್ರೀ ಇದೀವಿ ಏನಾದರೂ ಒಂದು ಮಾಡಬೇಕಂತ ಒಂದು ಉದ್ದೇಶದಿಂದ ಮತ್ತೆ ಕವನಗಳನ್ನು ಬರೆಯಲು ಪ್ರಾರಂಭಿಸಿದೆ.

0: ನಾ ಒಂದು ಊರಿನ ಬಗ್ಗೆ ಬರೆಯೋದು, ನನ್ನ ಊರಿನಲ್ಲಿರ್ತಕ್ಕಂತ ಕೆರೆಯ ಬಗ್ಗೆ ಬರೆಯೋದು, ದೇವಸ್ಥಾನಗಳ ಬಗ್ಗೆ ಬರೆಯೋದು, ಮಕ್ಕಳ ಬಗ್ಗೆ ಬರೆಯೋದು, ಮಕ್ಕಳ ಹಾಡುಗಳು. ಅದೇ ರೀತಿಯಾಗಿ ಜಯಂತಿಗಳು ಬರ್ತಾವಲ್ರಿ, ಬಸವಣ್ಣನ ಜಯಂತಿ ಆಗಿರಬಹುದು, ಅದೇ ರೀತಿ ಅಕ್ಕಮಹಾದೇವಿ ಜಯಂತಿ ಆಗಿರಬಹುದು, ಅಂಬೇಡ್ಕರ್ ಜಯಂತಿ ಆಗಿರಬಹುದು, ಈ ರೀತಿಯಾದ ಪ್ರತಿಯೊಂದು ಜಯಂತಿಗಳಿಗೂ ಒಂದೊಂದು ಕವನ ಬರೀತಾ ಬಂದಿದೆ. ಅಲ್ಲಿ ಆ ಒಂದು ಕೊರೋನಾ ಸಮಯದಲ್ಲಿ ಮೊಬೈಲ್ನಲ್ಲಿ ವಾಟ್ಸಪ್ಗಳು ಮಾಡಿದ್ರು ಸರ್, ಗ್ರೂಪ್ ಇದ್ರಿ. ಆ ಒಂದು ಗ್ರೂಪ್ನಲ್ಲಿ ಏನಪ್ಪಾ ಅಂತಂದ್ರೆ ಸಾಹಿತಿಗಳು ತಾವು ಬರೆದಂತಹ ಒಂದು ಕವನಗಳನ್ನು ಹಾಕ್ತಾ ಇದ್ರು. ನಾನು ಕೂಡ ನನ್ನ ಕವನಗಳನ್ನು ಆ ಒಂದು ಗ್ರೂಪ್ನಲ್ಲಿ ಹಾಕ್ತಾ ಹೋದೆ. ಅಲ್ಲಿ ಹಿರಿಯ ಸಾಹಿತಿಗಳು ನಮಗೆ ಬಹಳ ಪ್ರೋತ್ಸಾಹ ಮಾಡಿದರು, ನಿನ್ನ ಬರವಣಿಗೆ ಅದ್ಭುತವಾಗಿದೆ, ನಿನ್ನ ಬರವಣಿಗೆ ಮುಂದೇನಪ್ಪ ಅಂದರೆ ಪುಸ್ತಕ ರೂಪದಲ್ಲಿ ಬರಲಿ ಅಂತ ಕೇಸ್ ನಮಗೆ ಪ್ರೋತ್ಸಾಹಿಸಿದಾಗ ಈ ಒಂದು ಭಾವನೆಗಳ ಹಾದಿಯಲ್ಲಿ ಎಂಬ ಒಂದು ಕವನ ಸಂಕಲನ 2021 ಪ್ರಕಟವಾಯಿತು ಸರ್.
1: ಅಂದ್ರೆ ಕರೋನಾ ಸಂದರ್ಭದಲ್ಲಿ ತಮ್ಮ ಬರವಣಿಗೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು, ಜೊತೆಗೆ ಹಿರಿಯರ ಮಾರ್ಗದರ್ಶನ ನಿಮಗೆ ಸ್ಫೂರ್ತಿಯಾಯಿತು. ಆ ಹಿನ್ನೆಲೆಯಲ್ಲಿ ಭಾವನೆಗಳ ಹಾದಿಯಲ್ಲಿ ಚೊಚ್ಚಲ ಕೃತಿ ಹೊರಗಡೆ ಬಂತು. ನೀವು 200 ಕವನಗಳು, 400 ಹೆಚ್ಚು ನುಡಿಮುತ್ತುಗಳು, ಜೊತೆಗೆ 100 ಹೆಚ್ಚು ಆಧುನಿಕ ವಚನಗಳನ್ನು ಕೂಡ ಬರೆದಿದ್ದೀರಿ. ಈ ಬರವಣಿಗೆಯ ಈ ವಿವಿಧ ಪ್ರಕಾರಗಳಲ್ಲಿ ನಿಮಗೆ ಹೆಚ್ಚು ಬಹಳ ಆಪ್ತ ಅನಿಸ್ತಕ್ಕಂಥದ್ದು ಯಾವುದು ಅಂತ?
0: ಸರ್, ನನಗೀಗ ಹೆಚ್ಚು ಆಗ್ತಕ್ಕಂತಹ ಒಂದು ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಕವನಗಳು ರೀ. ಕವನ ಯಾಕಪ್ಪ ಅಂತಂದ್ರೆ ನಾನು ಶಿಕ್ಷಕನಾಗಿದ್ದು ನನ್ನ ಕವನಗಳು ಯಾವಾಗಲೂ ಹಾಡಿನ ರೂಪದ ಇರ್ತದೆ ಸರ್. ನನ್ನ ಕವನಗಳು ಹಾಡಬಹುದು, ಓದಬಹುದು. ನನ್ನ ಶಾಲೆಯ ಮಕ್ಕಳು ಏನಪ್ಪ ಅಂತಂದ್ರೆ ಕಾರ್ಯಕ್ರಮಗಳಲ್ಲಿ ನಾನು ಬರೆದಂತ ಕವನಗಳನ್ನೇ ಹಾಡ್ತದೆ ಸರ್. ಉದಾಹರಣೆ ಸೈನಿಕರ ಬಗ್ಗೆ ಆಗಿರ್ಬೋದು, ಬಸವೇಶ್ವರ ಬಗ್ಗೆ ಆಗಿರ್ಬೋದು, ಆಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಆಗಿರ್ಬೋದು. ಈ ರೀತಿಯಾಗಿ ನಾನು ಬರೆದಂತಹ ಆಧುನಿಕ ವಚನಗಳು ನನ್ನ ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ಪ್ರಾರ್ಥನೆಯ ಸಮಯದಲ್ಲಿ ಅದು ಕೂಡ ಹೇಳ್ತಾರೆ ಸರ್. ಈ ರೀತಿಯಾಗಿ ನಾನು ಕವನಗಳನ್ನು ಬರೆಯಲು ಬಹಳ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಆ ಕವನಗಳು ಓದುಗರಿಗೆ ಕವನವಾಗಿರಬೇಕು, ಹಾಡುಗಾರರಿಗೆ ಹಾಡಾಗಿರಬೇಕು, ಕೇಳುಗರಿಗೆ ಹಿತವಾಗಿರಬೇಕು ಎಂಬ ಒಂದು ಭಾವನೆ ನನ್ನದು. ಅದಕ್ಕಾಗಿ ಈ ಒಂದು ಕವನಗಳನ್ನು ನಾನು ಬರೆಯಲು ತುಂಬಾ ಇಷ್ಟಪಡ್ತೀನಿ ಸರ್.
1: ಈ ನಿಮ್ಮೆಲ್ಲ ಕವನಗಳಿಗೆ ಮತ್ತು ನುಡಿಮುಟ್ಟುಗಳಿಗೆ, ಜೊತೆಗೆ ನೀವು ಬರೆದಿರತಕ್ಕಂತಹ ವಚನಗಳಿಗೆ ಸಾಕಷ್ಟು ರೀತಿ ಪ್ರಶಸ್ತಿಗಳು ಕೂಡ ನಿಮ್ಗೆ ಲಭಿಸಿವೆ. ವಿಶೇಷವಾಗಿ ರಾಷ್ಟ್ರೀಯ ಬಸವ ಪ್ರಶಸ್ತಿ, ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ, ಕನ್ನಡ ರತ್ನ ಪ್ರಶಸ್ತಿ ಸೇರಿದಂತೆ ಸಾಲು ಸಾಲು ಗೌರವಗಳು ನಿಮ್ಗೆ ಬಂದಿವೆ. ಇವುಗಳಲ್ಲಿ ನಿಮ್ಗೆ ಹೆಚ್ಚು ಜವಾಬ್ದಾರಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತ?
0: ನಮಗೆ ಹೆಚ್ಚು ಜವಾಬ್ದಾರಿ ತಂದುಕೊಟ್ಟಂತಹ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ರಾಷ್ಟ್ರೀಯ ಬಸವ ಪ್ರಶಸ್ತಿ ಮತ್ತು ರಾಜ್ಯ ಮಟ್ಟದ ಗುರು ಶ್ರೇಷ್ಠ ಪ್ರಶಸ್ತಿ. ಯಾಕಪ್ಪ ಅಂದ್ರೆ ನಾನು ಭಾವನೆಗಳ ಹಾದಿಯಲ್ಲಿ ಎಂಬ ಒಂದು ಕವನ ಸಂಕಲನ ಹೊರತಂದಾಗ ನನಗೆ ಸಿಕ್ಕಂತಹ ಮೊಟ್ಟ ಮೊದಲ ಪ್ರಶಸ್ತಿ ರಾಷ್ಟ್ರೀಯ ಬಸವ ಪ್ರಶಸ್ತಿ. ಇದು ಚೇತನ ಫೌಂಡೇಶನ್ ಮತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ಸೇವಾ ಸಮಿತಿ ನವದೆಹಲಿ ಇವರ ಒಂದು ಆಶ್ರಯದಲ್ಲಿ ನೀಡಿದಂತಹ ಒಂದು ಇದು ಪ್ರಶಸ್ತಿ ಆಗಿತ್ತು. ಅದಕ್ಕಾಗಿ ನನಗೆ ಬಹಳ ಸಂತೋಷವಾಯಿತು. ಇಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಈ ಒಂದು ಬಸವ ಪ್ರಶಸ್ತಿ ದೊರೆತಿದ್ದು ನನಗೆ ಬಹಳ ಖುಷಿಯಾಗಿತ್ತು. ಅದಕ್ಕಾಗಿ ನನಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಬರವಣಿಗೆಯಲ್ಲಿ ಸಾಹಿತ್ಯದಲ್ಲಿ ನನಗೆ ತೊಡಗಿಸಿಕೊಳ್ಳಲು ಈ ಒಂದು ಪ್ರೋತ್ಸಾಹವಾಯಿತು ಈ ಪ್ರಶಸ್ತಿ. ಅದೇ ರೀತಿಯಾಗಿ ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ ಅಂದ್ರೆ ಇದು ನನ್ನ ವೃತ್ತಿಗೆ ಹತ್ತಿರವಿರತಕ್ಕಂಥ ಪ್ರಶಸ್ತಿ ಆಗಿತ್ತು. ಅದಕ್ಕಾಗಿ ಇದು ನನಗೆ ತುಂಬಾ ಜವಾಬ್ದಾರಿ ನೀಡಿದಂತಹ ಪ್ರಶಸ್ತಿ ಸರ್.
1: ಅದರ ಜೊತೆಗೆ ದಾವಣಗೆರೆಯ ಕರುನಾಡ ಹಣತೆ ಕವಿ ಬಳಗದಿಂದ ಹೆಮ್ಮೆಯ ಕನ್ನಡಿಗ ಅಂತ ಪ್ರಶಸ್ತಿ ಪಡೆದಾಗ ಅನುಭವ ಹೇಗಿತ್ತು ಅಂತ?
0: ಸರ್, ದಾವಣಗೆರೆಗೆ ಹೋದಾಗ ನನಗೆ ಒಂಥರ ಬಹಳ ಕುತೂಹಲ ಇತ್ತು. ಅಲ್ಲಿ ಹೆಮ್ಮೆಯ ಕನ್ನಡಿಗ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಜನಿಸಿದಂತಹ ಪ್ರತಿಯೊಬ್ಬರಿಗೂ ಇಂತಹ ಒಂದು ಪ್ರಶಸ್ತಿ ಸಿಗ್ಲಕ್ಕ ಪುಣ್ಯ ಮಾಡಿರ್ಬೇಕು, ಅದು ಪ್ರತಿಯೊಬ್ಬರಿಗೆ ಸಿಗ್ಲಕ್ಕ ಸಾಧ್ಯನೇ ಇಲ್ಲ, ಅದಕ್ಕೂ ಅದೃಷ್ಟ ಬೇಕ್ರಿ. ಅದಕ್ಕಾಗಿ ನಾವು ಮಾಡಿದಂತಹ ಒಂದು ಚಿಕ್ಕ ಅಳಿಲು ಸೇವೆ ಏನು ಗುರುತಿಸಿ ನಮ್ಮ ಒಂದು ಶಾಲೆಯಲ್ಲಿ ಮಾಡ್ತಕ್ಕಂತಹ ಕಾರ್ಯಗಳಾಗಿರ್ಬೋದು, ಕಾಯಕ ಆಗಿರ್ಬೋದು, ಅದೇ ರೀತಿಯಾಗಿ ನಾನು ಬರೆದಂತಹ ಒಂದು ಕವನಗಳಾಗಿರ್ಬೋದು, ಆಧುನಿಕ ವಚನಗಳಾಗಿರ್ಬೋದು, ಆಮೇಲೆ ಹೊರತಂದಂತಹ ಪುಸ್ತಕ ಆಗಿರ್ಬೋದು, ಇವೆಲ್ಲವನ್ನು ಗುರುತಿಸಿ ನನಗೆ ಆ ಒಂದು ಪ್ರಶಸ್ತಿ ದೊರೆಯಿತು ಸರ್. ಅಲ್ಲಿ ವೇದಿಕೆ ಮೇಲೆ ನನಗೆ ಬಹಳ ಖುಷಿಯಾಗಿತ್ತು. ಅಂದ್ರೆ ಹೆಮ್ಮೆಯ ಕನ್ನಡಿಗ ಅಂದ್ರೆ ನಮ್ಮ ಹೆಸರು ಅಲ್ಲಿ ನಿರೂಪಣೆ ಮಾಡ್ತಕ್ಕಂತಹ ವ್ಯಕ್ತಿಗಳೇನಪ್ಪ ಅಂದ್ರೆ ನಿರೂಪಕರು ನಮ್ಮ ಹೆಸರು ಕೂಗಿ ಕರೆದಾಗ ನಮಗೆ ಒಂಥರ ಮೈಯೆಲ್ಲ ರೋಮಾಂಚನವಾಗಿತ್ತು ಸರ್. ಯಾಕಂದ್ರೆ ಇದು ಹೆಮ್ಮೆಯ ಕನ್ನಡಿಗ ಅಂದ್ರೆ ಕನ್ನಡ ನಾಡಿನಲ್ಲಿ ಜನಿಸಿದಂತಹ ನಾನೇ ಪುಣ್ಯವಂತ ಗೀಸಂದು ಆ ವೇದಿಕೆ ಮೇಲೆ ಹೋಗ್ತದೆ ಸರ್.
1: ಅಂದ್ರೆ ಬಹಳ ವಿಶಿಷ್ಟ ಮತ್ತು ಅನುಭವ ಆಗಿತ್ತು ನಿಮ್ಗೆ.
0: ಅನುಭವ ಆಗಿತ್ತು ಸರ್.
1: ಖಂಡಿತ. ಸಾಹಿತ್ಯದ ಜೊತೆಗೆ ನಿಮ್ಗೆ ಕೆಲವು ಹವ್ಯಾಸಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ವಿಶೇಷವಾಗಿ ನೀವು ಸಾಹಿತ್ಯದ ಜೊತೆಗೆ ಚದುರಂಗ ಅಂದ್ರೆ ಚೆಸ್ ಮತ್ತು ಕ್ರಿಕೆಟ್ ರಾಜ್ಯ ಮಟ್ಟದಲ್ಲೂ ಕೂಡ ತಾವು ಭಾಗವಹಿಸಿದ್ದೀರಿ. ಒಬ್ಬ ಸಾಹಿತಿಗೆ ಈ ಕ್ರೀಡೆ ಅಂತಕ್ಕಂಥದ್ದು ಹೇಗೆ ನೆರವಾಗ್ತದೆ ಅಂತದ್ದು?
0: ಈಗ ನೋಡ್ರಿ, ನಾವು ಏನಪ್ಪಾ ಅಂದ್ರೆ ದೃಷ್ಟಿ ದೋಷವುಳ್ಳತಕ್ಕಂತಹ ವ್ಯಕ್ತಿ, ಇಲ್ಲಿ ದೃಷ್ಟಿ ದೋಷವುಳ್ಳ ವ್ಯಕ್ತಿಗಳ ಸಲುವಾಗಿ ಅನೇಕ ಕ್ರೀಡೆಗಳನ್ನು ಏನಪ್ಪ ಅಂದ್ರೆ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಕ್ರಿಕೆಟ್ ಅದು ಕೆಳಗಡೆ ಏನಪ್ಪಾ ಅಂದ್ರೆ ಸೌಂಡ್ ಬರ್ತಕ್ಕಂತಹ ಬಾಲಿನಿಂದ ಆಡ್ತಕ್ಕಂತಹ ಕ್ರಿಕೆಟ್. ನಮಗೆ ಮೊದಲಿನಿಂದ ಬಾಲ್ಯದಿಂದ ಕ್ರಿಕೆಟ್ ಅಂದ್ರೆ

0: ಬರೀ ಕವನ ಬರೆಯೋದ್ರ ಜೊತೆಗೆ ಉತ್ತಮ ಹಾಡುಗಾರರು ಕೂಡ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಪಿ ಅವರು ನಿಮ್ಮ ಮೇಲೆ ತುಂಬಾ ಪ್ರಭಾವವನ್ನು ಬೀರಿದ್ದಾರೆ.
1: ಹೌದು ಸರ್.
0: ಇಂದಿನ ಯುವ ಪೀಳಿಗೆಗೆ ನೀವು ಮುಖ್ಯವಾಗಿ ಈ ಜೀವನದಲ್ಲಿ ಸವಾಲುಗಳನ್ನ ಎದುರಿಸತಕ್ಕಂತಹ ವಿಕಲಚೇತನ ಮಿತ್ರರಿಗೆ ಏನು ಒಂದು ಕಿವಿ ಮಾತನ್ನು ಹೇಳಿಕ್ ಬಯಸ್ತೀರಿ ಅಂತ?
1: ನಾವು ಯಾವುದೇ ಒಂದು ಅಂಗವೈಕಲ್ಯ ಇದ್ರೂ ಕೂಡ ಅದು ಒಂದು ಹೇಳ್ತಾರಲ್ಲ, ಒಂದು ಲೈನ್ ಬರ್ತದ, ದೇವರ ಆಟ ಬಲ್ಲವರ್ಯಾರು ಎನ್ನುತ್ತ ಕೂಡದೆ ಮುಂದೆ ಸಾಗು. ಅಂದ್ರೆ ಈಗ ಸಾಲುಗಳು ನಾನೇ ಬರ್ತೀನಿ ಸರ್. ದೇವರ ಆಟ ಬಲ್ಲವರ್ಯಾರು ಎನ್ನುತ್ತ ಕೂಡದೆ ಮುಂದೆ ಸಾಗು. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ನ್ಯೂನ್ಯತೆಗಳನ್ನು ನಾವು ಸರಿದೂಗಿಸಿಕೊಂಡು ಈ ಒಂದು ಸಮಾಜದಲ್ಲಿ ನಾವು ಕೂಡ ಎಲ್ಲರಂತೆ ಬೆರೆತಾಗ ಮಾತ್ರ ನಮ್ಮ ಒಂದು ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲು ಸಾಧ್ಯ ಸರ್. ನಾವು ಎಷ್ಟೇ ನ್ಯೂನ್ಯರಾಗಿದ್ದರೂ ಕೂಡ ನಾವು ಅದನ್ನು ಬದಿಗೊತ್ತಿ ನಾವು ಕೂಡ ಸಮಾಜದಲ್ಲಿ ಸಮಾನರಾಗಿ ಎಲ್ಲರೊಡನೆ ನಮ್ಮ ಒಂದು ಸಾಧನೆಯನ್ನು ನಾವು ಮಾಡುತ್ತಾ ಮುಂದೆ ಹೋಗ್ಬೇಕು ಸರ್. ಯಾಕಪ್ಪ ಅಂದ್ರೆ ಕೆಲವೊಬ್ರು ಈ ಹೇಳಿಸ್ತಾರ, ನಿರ್ಲಕ್ಷ್ಯ ಮಾಡ್ತಾರ, ಅಂದ್ರೂ ಕೂಡ ನಾವು ಎದೆ ಗುಂದದೆ ಧೈರ್ಯವಾಗಿ ಈ ಒಂದು ಕಲಿಯುಗದಲ್ಲಿ ಅಥವಾ ಆಧುನಿಕತೆಯಲ್ಲಿ ಏನಪ್ಪ ಅಂದ್ರೆ ಮೊಬೈಲ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು ಬಹಳ ಇಂಪ್ರೂವ್ ಆಗಿದ್ರೆ. ಬ್ಲೈಂಡ್ ಅವರಿಗೆ ಅಂದ್ರೆ ಅಂಧ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಬ್ರೈಲ್ ಲಿಪಿ, ಅದೇ ರೀತಿಯಾಗಿ ಕಂಪ್ಯೂಟರ್ನಲ್ಲಿ ಏನಪ್ಪಾ ಅಂದ್ರೆ ವಿವಿಧ ತಂತ್ರಾಂಶಗಳ ಮೂಲಕ ಕಂಪ್ಯೂಟರ್ ನಾವು ಕಲಿಬಹುದು. ಈ ರೀತಿಯಾಗಿ ಒಂದು ಒಳ್ಳೆಯ ಅವಕಾಶ, ಈ ಒಳ್ಳೆಯ ಅವಕಾಶ ಯಾರು ಸದ್ಬಳಕೆ ಮಾಡಿಕೊಳ್ತಾರಲ್ರಿ ಅವ್ರು ಮಾತ್ರ ಏನಪ್ಪಾ ಅಂದ್ರೆ ನಾವು ಮುಂದೆ ಸಾಗಲು ಸಾಧ್ಯ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಅಂಗವಿಕಲ ಉಳ್ಳಂತಹ ವ್ಯಕ್ತಿಗೇನಪ್ಪಾ ಅಂದ್ರೆ ಬಹಳ ಕೇರ್ಲೆಸ್ ಮಾಡ್ತಿದ್ರು, ಅದೇ ರೀತಿಯಾಗಿ ಶಾಲೆಗೆ ಕಳಿಸ್ತಾ ಇರ್ಲಿಲ್ಲ, ಶಿಕ್ಷಣ ಕೊಡ್ತಾ ಇರ್ಲಿಲ್ಲ. ಅಂತಹ ಒಂದು ಸಂದರ್ಭ ಈಗಿಲ್ರಿ. ಯಾಕಪ್ಪ ಅಂದ್ರೆ ಇಂತಹ ಒಂದು ಮೊಬೈಲ್ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ಅವರ ಒಂದು ಪ್ರತಿಭೆಯನ್ನು, ಕೌಶಲ್ಯಗಳನ್ನು ಹೊರಹಾಕಲು ಒಂದು ಉತ್ತಮವಾದಂತಹ ಅವಕಾಶದ, ಇಂತಹ ಅವಕಾಶವನ್ನು ಯಾರು ಏನಪ್ಪಾ ಅಂದ್ರೆ ಮಿಸ್ ಮಾಡ್ಕೋಬಾರದು ಎನ್ನುವುದು ನನ್ನ ಒಂದು ಭಾವನೆ ಸರ್.
0: ನಿಜವಾಗ್ಲು ನಿಮ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗಿದೆ ಗೊತ್ತಿಲ್ಲ. ಉತ್ತಮವಾಗಿರ್ತಕ್ಕಂತಹ ನುಡಿಯನ್ನ ತಾವು ಹೇಳಿದ್ರಿ. ಇನ್ನು ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಕನಸುಗಳು ಅಥವಾ ಹೊಸ ಯೋಜನೆಗಳು ಏನಿವೆ ಅಂತ?
1: ಮುಂದಿನ ದಿನಗಳಲ್ಲಿ ನಾನು ಏನಪ್ಪಾ ಅಂತಾರೆ ಕವನಗಳನ್ನು ಬರೆಯೋದ್ರ ಜೊತೆಗೆ ಸಣ್ಣ ಸಣ್ಣ ಕಥೆಗಳು, ಕಾದಂಬರಿಗಳು, ಆಧುನಿಕ ವಚನಗಳು, ಅಂದ್ರೆ ನಮ್ಮ ಮನೆಯ ಆರಾಧ್ಯ ದೈವರಾದಂತಹ ದೇವರಾದಂತಹ ಶ್ರೀ ದಂಡುಗುಂಡ ಬಸವೇಶ್ವರರ ಒಂದು ನಾಮವನ್ನು, ಅವರ ಹೆಸರನ್ನು ನನ್ನ ಆಧುನಿಕ ವಚನಗಳ ಒಂದು ಅಂಕಿತ ನಾಮವನ್ನಾಗಿ ತೆಗೆದುಕೊಂಡು ಆಧುನಿಕ ವಚನಗಳನ್ನು ಬರೀತಿದ್ದೀನಿ. ಅದೇ ರೀತಿಯಾಗಿ ಮುಂದೆ ಸಮಾಜಕ್ಕೆ ಬೇಕಾಗ್ತಕ್ಕಂತಹ ಒಂದು ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ನೀಡುವುದು ಕಥೆಗಳ ಮೂಲಕ, ಕಾದಂಬರಿಗಳ ಮೂಲಕ, ಹಾಡಿನ ಮೂಲಕ ಆಗಿರ್ಬೋದು, ವಚನಗಳ ಮೂಲಕ ಆಗಿರ್ಬೋದು, ಎಲ್ಲಾ ಒಂದು ಸಂಗತಿಗಳನ್ನು ಒಳಗೊಂಡಂತಹ ಒಳ್ಳೆಯ ವಿಚಾರಗಳನ್ನು ಈಗಿನ ಕಾಲದಲ್ಲಿಯೂ ಕೂಡ ಯಾವ ಯಾವ ನ್ಯೂನತೆಗಳಿವೆ ಮತ್ತು ನಮ್ಮ ವಿಚಾರಗಳು ಸಮಾಜಕ್ಕೆ, ಅದೇ ರೀತಿಯಾಗಿ ನಮ್ಮ ಕರುನಾಡಿನ ಮನೆ ಮನಗಳಲ್ಲಿ ಮುಟ್ಟುವ ಒಂದು ಪ್ರಯತ್ನ ನಾನು ಮಾಡ್ತೀನಿ ಸರ್. ಈ ರೀತಿಯಾಗಿ ನಮ್ಮ ಒಂದು ಮುಂದಿನ ಒಂದು ಸಾಹಿತ್ಯದ ಪಯಣ ಸಾಗುತ್ತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ನಿಜವಾಗ್ಲೂ ಶರಣ್ ರೆಡ್ಡಿ ಅವರೇ,

0: ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳು ನಿಮ್ಮ ಹತ್ರ ಇದಾವೆ. ದೇವರು ನಿಮಗೆ ಮತ್ತಷ್ಟು ಆಯುಷ್ ಆರೋಗ್ಯ ಕೊಟ್ಟು ಸಾಹಿತ್ಯ ಲೋಕದಲ್ಲಿ ನಿಮ್ಮ ಕನಸುಗಳು ಅವೆಲ್ಲ ಸಫಲ ಆಗಲಿ ಅಂತೇಳಿ ನಾವು ಆಕಾಶವಾಣಿಯ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಬದುಕಿನ ಹೋರಾಟ, ಸಾಹಿತ್ಯದ ಒಲವು, ಜೊತೆಗೆ ನಿಮ್ಮ ಸಾಹಿತ್ಯದ ಒಂದು ಸಾಧನೆಯ ಪಯಣದ ಬಗ್ಗೆ ನಮ್ಮ ಕೇಳುಗರ ಜೊತೆಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಆಕಾಶವಾಣಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
0: ಇದುವರೆಗೆ ಕವಿ ಶರಣರೆಡ್ಡಿ ಕೋಡ್ಲಾ ಅವರೊಂದಿಗೆ ಮಾತುಕತೆಯನ್ನ ಕೇಳಿದಿರಿ. ಈಗ ಕೇಳಿ ಕವಿ ಶರಣರೆಡ್ಡಿ ಕೋಡ್ಲಾ ಅವರಿಂದ ಸ್ವರಚಿತ ಕವನ ವಾಚನ.
2: ಕವನದ ಶೀರ್ಷಿಕೆ ಕಲ್ಯಾಣದ ಕರುನಾಡು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ಇತಿಹಾಸದ ಪುಟ ಸೇರಿದ ತಾಯ್ನಾಡಿದು ನಮ್ಮದು, ನಮ್ಮದು ಕಲ್ಯಾಣದ ಕರುನಾಡಿದು. ನಮ್ಮದು ನಮ್ಮದು ಕಲ್ಯಾಣದ ಕರುನಾಡಿದು. ಬಸವೇಶ್ವರ ಅಲ್ಲಮ ಪ್ರಭು ಶಿವಶರಣರು ವಚನಕ್ರಾಂತಿಯಿಂದ ಜಗಕ್ಕೆ ಜ್ಯೋತಿಯಾದರು. ಬಸವೇಶ್ವರ ಅಲ್ಲಮ ಪ್ರಭು ಶಿವಶರಣರು ವಚನಕ್ರಾಂತಿಯಿಂದ ಜಗಕ್ಕೆ ಜ್ಯೋತಿಯಾದರು. ಪಂಪಪನ್ನರನ್ನ ಕವಿಗಳಿವರು, ಪಂಪಪನ್ನರನ್ನ ಕವಿಗಳಿವರು ಕನ್ನಡದ ರತ್ನತ್ರೇಯರಾಗಿ ಬೆಳೆದರು. ಕನ್ನಡದ ರತ್ನತ್ರೇಯರಾಗಿ ಬೆಳೆದರು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ಇತಿಹಾಸದ ಪುಟ ಸೇರಿದ ತಾಯ್ನಾಡಿದು ನಮ್ಮದು, ನಮ್ಮದು ಕಲ್ಯಾಣದ ಕರುನಾಡಿದು. ನಮ್ಮ ಹಂಪಿ ಹೈವಳ್ಳೆ ಪಟ್ಟದಕಲ್ಲು ಶಿಲ್ಪಕಲೆ ತೋರುವ ತವರೂರಾದವು. ನಮ್ಮ ಹಂಪಿ ಹೈವಳ್ಳೆ ಪಟ್ಟದಕಲ್ಲು ಶಿಲ್ಪಕಲೆ ತೋರುವ ತವರೂರಾದವು. ಕೃಷ್ಣಾ ಕಾರಂಜ ಭೀಮ ನದಿಗಳು ಹರಿದು ನೀರು ನೀಡುವ ನದಿಗಳಾದವು. ಕೃಷ್ಣಾ ಕಾರಂಜ ಭೀಮ ನದಿಗಳು ಹರಿದು ನೀರು ನೀಡುವ ನದಿಗಳಾದವು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ಇತಿಹಾಸದ ಪುಟ ಸೇರಿದ ತಾಯ್ನಾಡಿದು ನಮ್ಮದು, ನಮ್ಮದು ಕಲ್ಯಾಣದ ಕರುನಾಡಿದು. ನಮ್ಮ ಕಲಬುರಗಿ, ಬೀದರು, ರಾಯಚೂರು ಭವ್ಯ ಕೋಟೆಗಳಿಗೆ ಹೆಸರಾದವು. ನಮ್ಮ ಕಲಬುರಗಿ, ಬೀದರು, ರಾಯಚೂರು ಭವ್ಯ ಕೋಟೆಗಳಿಗೆ ಹೆಸರಾದವು. ಬಳ್ಳಾರಿ, ಕೊಪ್ಪಳ, ಯಾದಗಿರಿಯು ನಿಸರ್ಗದ ಸೊಬಗನ್ನು ಎತ್ತಿ ಹಿಡಿದವು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ಇತಿಹಾಸದ ಪುಟ ಸೇರಿದ ತಾಯ್ನಾಡಿದು ನಮ್ಮದು, ನಮ್ಮದು ಕಲ್ಯಾಣದ ಕರುನಾಡಿದು. ನಮ್ಮದು ನಮ್ಮದು ಕಲ್ಯಾಣದ ಕರುನಾಡಿದು. ಕವನದ ಶೀರ್ಷಿಕೆ ಬಣ್ಣದ ಬದುಕು. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ವರುಷದ ಕೊನೆಯ ಹಬ್ಬದಲ್ಲಿ ಹರುಷದಿ ನಲಿಯುತ್ತ ಬಾ ಮನುಜ. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ಕಷ್ಟ ಸುಖವನ್ನು ಸಮನಾಗಿ ತಿಳಿದು ನಡೆಯೋ ಸ್ವೀಕರಿಸಿ ಬಣ್ಣದ ನುಡಿಗಳು ಬದಿಗೊತ್ತಿ ಸತ್ಯದ ನುಡಿಗಳು ನುಡಿಯುತ್ತಲಿ ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ದುಷ್ಟ ಮನಗಳ ನೀ ತೊರೆದು ಇಷ್ಟ ಮನುಜರ ಜೊತೆ ಇರಲು ನಿಷ್ಠೆ ಮರೆತು ನೀ ಬದುಕದಿರು ಕಷ್ಟ ಬಂದರೆ ನೀ ಹೆದರದಿರು ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ಬಣ್ಣದ ಬದುಕು ನಿನಗಿರಲು ಮಿನುಗುವ ನಕ್ಷತ್ರ ನೀನಾಗು ಕಾಮನ ಬಿಲ್ಲಿನ ಬಣ್ಣಗಳಂತೆ ಪರರಿಗೆ ಪರಮಾತ್ಮ ನೀನಾಗು ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಚಿತ್ತಾರ ಬಿಡಿಸು ಬಾ ಮನುಜ, ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ಕವನದ ಶೀರ್ಷಿಕೆ ನೆನಪುಗಳೇ ಶಾಶ್ವತ. ಬದುಕಿನ ಒಂದು ದಾರಿಯಲ್ಲಿ ನೂರಾರು ಜನರ ಭೇಟಿ ನೋಡಿಲ್ಲಿ, ಬದುಕಿನ ಒಂದು ದಾರಿಯಲ್ಲಿ ನೂರಾರು ಜನರ ಭೇಟಿ ನೋಡಿಲ್ಲಿ, ಯಾರಿಗೆ ಯಾರು ಆಗುವರಿಲ್ಲಿ, ಯಾರಿಗೆ ಯಾರು ಆಗುವರಿಲ್ಲಿ, ಕೊನೆಯವರೆಗೂ ಈ ಬದುಕಿನ, ಕೊನೆಯವರೆಗೂ ಈ ಬದುಕಿನ, ಬದುಕಿನ ಒಂದು ದಾರಿಯಲ್ಲಿ ನೂರಾರು ಜನರ ಭೇಟಿ ನೋಡಿಲ್ಲಿ. ಹುಟ್ಟಿ ಬರುವ ಜಗದಲ್ಲಿ ನಾವು, ಹುಟ್ಟಿ ಬರುವ ಜಗದಲ್ಲಿ ನಾವು ಕಟ್ಟಿಕೊಂಡು ಹೋಗುವುದಿಲ್ಲ ಏನು, ಕಟ್ಟಿಕೊಂಡು ಹೋಗುವುದಿಲ್ಲ ಏನು, ತಿಳಿದು ನಡೆದರೆ ಮಾಡುವುದೇನು, ತಿಳಿದು ನಡೆದರೆ ಮಾಡುವುದೇನು, ಮಾಡಲೇಬೇಕು ನಮ್ಮ ಹೆಸರು ಉಳಿಯಲು, ಮಾಡಲೇಬೇಕು ನಮ್ಮ ಹೆಸರು ಉಳಿಯಲು. ಸ್ನೇಹ ಪ್ರೀತಿ ಸುಂದರ ಬದುಕಿನ, ಸ್ನೇಹ ಪ್ರೀತಿ ಸುಂದರ ಬದುಕಿನ ಸೇತುವೆಗಳಾಗಿ ನಿಲ್ಲುವೆವು. ಯಾರೇ ಬರಲಿ ಯಾರೇ ಹೋಗಲಿ, ಯಾರೇ ಬರಲಿ ಯಾರೇ ಹೋಗಲಿ, ನೆನಪುಗಳೊಂದೇ ಶಾಶ್ವತ ಎನಿಸುವವು, ನೆನಪುಗಳೊಂದೇ ಶಾಶ್ವತ ಎನಿಸುವವು. ಕವನದ ಶೀರ್ಷಿಕೆ ಈಜಿ ದಡವ ಸೇರು. ಶುಭಾಶಯ ಇದು ಶುಭಾಶಯ, ನಿಮಗಿದು ನಮ್ಮಯ ಶುಭಾಶಯ. ಬದುಕಿನ ಬಂಡಿ ಸಾಗಲೇಬೇಕು, ಗುರಿ ಎಂಬ ದಡವ ಸೇರಲೇಬೇಕು. ಬದುಕಿನ ಬಂಡಿ ಸಾಗಲೇಬೇಕು, ಗುರಿ ಎಂಬ ದಡವ ಸೇರಲೇಬೇಕು. ಶುಭಾಶಯ ಇದು ಶುಭಾಶಯ, ನಿಮಗಿದು ನಮ್ಮಯ ಶುಭಾಶಯ. ಅಂಗವೈಕಲ್ಯವ ಮೆಟ್ಟಿ ನಿಲ್ಲು ಸಾಧಕರೇ ನಿಮಗೆ ಸ್ಫೂರ್ತಿ ನೋಡು. ಅಂಗವೈಕಲ್ಯವ ಮೆಟ್ಟಿ ನಿಲ್ಲು ಸಾಧಕರೇ ನಿಮಗೆ ಸ್ಫೂರ್ತಿ ನೋಡು. ದೇವರ ಆಟ ಬಲ್ಲವರಾರು, ದೇವರ ಆಟ ಬಲ್ಲವರಾರು, ಎನ್ನುತ್ತ ಕೂಡದೆ ಮುಂದೆ ಸಾಗು, ಎನ್ನುತ್ತ ಕೂಡದೆ ಮುಂದೆ ಸಾಗು. ನಮ್ಮ ಬಾಳು ನದಿಯ ಹಾಗೆ ನಿಲ್ಲದೆ ನೀನು ಮುಂದೆ ಸಾಗು, ನಮ್ಮ ಬಾಳು ನದಿಯ ಹಾಗೆ ನಿಲ್ಲದೆ ನೀನು ಮುಂದೆ ಸಾಗು. ಪ್ರೀತಿ ಪ್ರೇಮ ಹಂಚುತ್ತ ಬಾಳು, ಪ್ರೀತಿ ಪ್ರೇಮ ಹಂಚುತ್ತ ಬಾಳು, ಬದುಕಿನ ಮರ್ಮ ತಿಳಿಯುವೆ ಅಂದು, ಬದುಕಿನ ಮರ್ಮ ತಿಳಿಯುವೆ ಅಂದು. ಶುಭಾಶಯ ನಿಮಗಿದು ನಮ್ಮಯ ಶುಭಾಶಯ, ಶುಭಾಶಯ ಇದು ಶುಭಾಶಯ, ನಿಮಗಿದು ನಮ್ಮಯ ಶುಭಾಶಯ. ಸತ್ಯ ನ್ಯಾಯ ನೀತಿಯಲ್ಲಿ ಕಾಯಕ ಮಾಡು ನಿತ್ಯವೂ ಇಲ್ಲಿ, ಸತ್ಯ ನ್ಯಾಯ ನೀತಿಯಲ್ಲಿ ಕಾಯಕ ಮಾಡು ನಿತ್ಯವೂ ಇಲ್ಲಿ. ಈಜಬೇಕು ಇದ್ದು ಜಯಿಸಬೇಕು, ಈಜಬೇಕು ಇದ್ದು ಜಯಿಸಬೇಕು, ಈಜಿ ದಡವ ಸೇರಲೇಬೇಕು, ಈಜಿ ದಡವ ಸೇರಲೇಬೇಕು.
0: ಇದುವರೆಗೆ ಕವಿ ಶರಣರೆಡ್ಡಿ ಕೋಡ್ಲಾ ಅವರಿಂದ ಸ್ವರಚಿತ ಕವನ ವಾಚನವನ್ನು ಕೇಳಿದಿರಿ.

0: ಇದುವರೆಗೆ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ
0: ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ ಕೇಳಿದಿರಿ.
1: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ,
0: ನಿರ್ಮಾಣ ವೆಂಕಟೇಶ್ ಬೇವಿನಪಿಂಚಿ,
1: ಸಹಕಾರ ಬಿ ನರಸಿಂಹಲೂರು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:35. ಚಿತ್ರಗೀತೆಗಳು. ನಿಮ್ಮ ಕರೆ, ನಿಮಗೊಂದು ಗೀತೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0853220312 ಅಥವಾ 0853220998. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಲಿಸಬಹುದು.

0: डेली लॉ के ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ಸ್ನೇಹಿತರೆ, ಕರೆಗಳು ಬರ್ತಾ ಇದೆ. ಮೊದಲ ಕಾಲರ್ ಯಾರು, ಎಲ್ಲಿಂದ ಮಾಡಿದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಗೊಂದಳಗಿಯಿಂದ ನಾಗೇಂದ್ರಪ್ಪ. ನಮಸ್ಕಾರ, ನಿಮಗೂ ಕೂಡ ನಮಸ್ತೆ. ಹೌದಾ, ಇವತ್ತು ಸಿಕ್ತಲ್ಲ, ಖುಷಿ ಆಯ್ತಾ? ಹೇಳಿ, ಯಾವ ಗೀತೆ ಇವತ್ತು
2: ಬೇಕಾಗಿತ್ತು?
1: ಆ ಗೀತೆ ಇಲ್ಲ, ಇದರಲ್ಲಿ ನಗುವ ನಯನ ಅಂತ ಒಂದಿದೆ, ಹೃದಯ ರಂಗೋಲಿ ಅಂತ ಒಂದಿದೆ. ಹೃದಯ ರಂಗೋಲಿ
2: ಹಾಕ್ಲಾ?
1: ಎಲ್ಲ ಆರಾಮಾಗಿದ್ರಲ್ಲ?
2: ಹ್ಮ್,
1: ನಾವು ಆರಾಮಿದೀವಿ.
2: ಸುರೇಶ್ ಬೆಣ್ಣಿ, ಹಿರಣ್ಣ ಗಂಗಾವತಿ, ಚಳಮರ ಸರ್, ಮಾಲಿಂಗರಾಯ, ಹೊನ್ನಪ್ಪ, ವಿಜಯಲಕ್ಷ್ಮಿ, ಸೌಮ್ಯತೆ, ಚಂದ್ರೇಗೌಡ, ಬಂದೇ ನವಾಜ್, ಬಸವರಾಜಗೌಡ, ಬೆಳಾರು.
1: ಓಕೆ, ಎಲ್ಲ ನಿಮ್ಮ ಸ್ನೇಹಿತರಿಗೋಸ್ಕರ ನಿಮ್ಮ ಗೀತೆ ಬರ್ತಾ ಇದೆ ಕೇಳಿ. ಕರೆ ಮಾಡೋದಕ್ಕಾಗಿ ಧನ್ಯವಾದ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಹಲೋ, ಹಾಂ ಹಲೋ,
4: ಹಲೋ ನಮಸ್ತೆ ಮೇಡಮ್.
3: ಹಾಂ ನಮಸ್ತೆ, ತಮ್ಮ ಹೆಸರು? ನಾವೆಲ್ಲರೂ ಆರಾಮಿದೀವಿ. ಹೇಳಿ, ಇವತ್ತು ಯಾವ ಗೀತೆ ಬೇಕಾಗಿತ್ತು?
4: ರಂಗಮಹಲ್ ರಾಜ್ ಅಂತ ಫಿಲಮ್ ಹೆಸರು, ಹಳೇದು, ಓಲ್ಡ್, ಬ್ಲಾಕ್ ಅಂಡ್ ವೈಟ್.
3: ರಂಗಮಹಲ್ ರಹಸ್ಯ. ಹಾಂ, ಓಕೆ. ಅದರಲ್ಲಿ ಹಾಂ ಇದೆ ಇದೆ.
4: ಅದರಲ್ಲಿ ಮೇಡಮ್ ಓಡುವೆ ಅಂತ ಒಂದು ಗೀತೆ ಐತ್ರಿ.
3: ಓಡುವೆ ಇದೆ ರೀ. ಆ ಗೀತೆ ಹಾಕ್ಲೆ?
4: ಆ ಗೀತೆ ಪ್ರಸಾರ ಮಾಡಿ ಮೇಡಮ್.
3: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ ಅಂತ. ಮತ್ತೆ ಊರ ಕಡೆ ಎಲ್ಲ ಬಿಸಿಲು ಎಲ್ಲ ಹೇಗಿದೆ?
4: ನಿನ್ನೆ ಮಳೆ ಆಯ್ತು ಮೇಡಮ್, 4 ಗಂಟೆ ಸುಮಾರು, ಬಹಳ ಚೆನ್ನಾಗಿದೆ.
3: ಹೌದಾ, ಒಳ್ಳೇದು,
4: ವಾತಾವರಣ ಇದೆ ಮೇಡಮ್.
3: ಓಕೆ ಸರಿ.
4: ನಮ್ಮ ಮೇಡಮ್ ಅವರ ಈ ಗೀತೆ ನಮ್ಮ ಸ್ನೇಹಿತರಾದಂತ ವೈದ್ಯ ಚಳ್ಳಮರದು, ನಾಗೇಂದ್ರಪ್ಪ ಗೌಡ, ಹೊನ್ನಪ್ಪ ದಾಸ್ ಮತ್ತು ಚಿತ್ರದುರ್ಗದ ನಳಿನಿ ಸತಿ ಸಮೃತ ರಮೇಶ್ ಅಂತ ಮೇಡಮ್ ಅಂತದ್ರು, ಮತ್ತು ಜಗಳೂರಿನ ಹನುಮಂತಾಪುರದ ಒಂದೂ ರಾಲಿ ಅಂತಂದ್ರೆ, ಇವರೆಲ್ಲ ನಮ್ಮ ಸ್ನೇಹಿತರೇ ಮೇಡಮ್.
3: ಓಕೆ, ಎಲ್ಲ ನಿಮ್ಮ ಸ್ನೇಹಿತರಿಗೋಸ್ಕರ ನೀವು ಕೋರಿದ ಗೀತೆ ಹಾಕ್ತೀನಿ, ಕೇಳಿ. ನಮಸ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
4: ನಮಸ್ತೆ.

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹಲೋ, ಹಲೋ, ಹಲೋ,
3: ಹಲೋ,
2: ಹಾಂ ಹಲೋ
3: ಮೇಡಮ್, ಸತೀಶ್ ಕುಮಾರ್ ಅಂತ. ಹೆಚ್ಚು
2: ಸತೀಶ್ ಕುಮಾರ್, ಯಾವ ಊರಿಂದ ರೀ?
3: ಚಿತ್ರದುರ್ಗ.
2: ಚಿತ್ರದುರ್ಗದಿಂದ, ಓಕೆ. ಹೇಳಿ, ಇವತ್ತು ಯಾವ ಗೀತೆ ಬೇಕಾಗಿತ್ತು ತಮಗೆ
3: ಮೇಡಮ್? ಇವತ್ತು ಪ್ರೀತಿಯಿಂದ, ಪ್ರೀತಿ ಪ್ರೀತಿ ಕಣ್ಣು ಮುಚ್ಚಿ ನನ್ನ ಪ್ರೀತಿ. ಹ್ಞೂ
2: ಹ್ಞೂ,
3: ಯಾರು ಎಲ್ಲ ನಮ್ಮ ಕೆಳಗರಿಗಾಗಿ, ಮನೆಯವರಿಗಾಗಿ.
2: ಹಾಂ, ಈ ಗೀತೆ ಪ್ರಸಾರ ಮಾಡಬೇಕು. ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
3: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
2: ನಮಸ್ತೆ.

0: हेलो हेलो।
1: हेलो
0: हाँ हेलो
1: मैडम,
0: यार।
1: ना ಚಿತ್ರದುರ್ಗದಿಂದ
0: हाँ
1: ಸುಮಾ ಶಂಕರ್ ನಾರಾಯಣ್ ಮಾತಾಡೋದು.
0: ಸುಮಾ ಶಂಕರ್ ರೀ? ಓಕೆ, ಮೊದಲೇ ಕರೆ ಮಾಡಿದ್ರಾ ಯಾವತ್ತಾದರೂ?
1: ಇಲ್ಲ ಮೇಡಮ್, ತುಂಬಾ
0: ಫಸ್ಟೇ?
1: ತಿಂಗಳಾಯ್ತು
0: ಓಕೆ.
1: ನಂಬರ್ ಕನೆಕ್ಟ್ ಆಗ್ತಿರ್ಲಿಲ್ಲ,
0: ಹೌದಾ?
1: ತುಂಬಾ ತಿಂಗಳಾಗ್ಬಿಡ್ತು, ನಾವು ಮಾಡೇ ಇಲ್ಲ. ಆರು
0: ಓಕೆ
1: ತಿಂಗಳ ಮೇಲೆ ಆಯ್ತೇನ.
0: ಓಕೆ ಓಕೆ ನಾನು ನಿಮ್ಮನ್ನು ಮಾತಾಡಿಸ್ತಾ ಇರೋದು ಫಸ್ಟ್ ಟೈಮ್, ಅದಕ್ಕೆ ಕೇಳಿದೆ ಅಷ್ಟೇ. ಓಕೆ ಹೇಳಿ, ಯಾವ ಗೀತೆ ಬೇಕಾಗಿತ್ತು ಇವತ್ತು?
1: ನಮಗೆ ಹಾಲು ಜೇನು ಚಿತ್ರದಿಂದ ಹಾಲು ಜೇನು ಒಂದ ತಾಯಿ ಅಂತ ಬರುತ್ತಲ್ಲ ಹಾಡು.
0: ಓಕೆ, ಪ್ರಸಾರ ಮಾಡ್ತೀನಂತ. ಹೇಗಿದ್ದೀರಿ ನೀವೆಲ್ಲ?
1: ಎಲ್ಲ ಚೆನ್ನಾಗಿದೆ ಮೇಡಮ್, ಬಹಳ
0: ಓಕೆ.
1: ದಿನ ಆಯ್ತು. ನಮ್ಗೆ ಮುಂಚೆ ಎಲ್ಲ ರಾಯಚೂರು ಆಕಾಶವಾಣಿಗೆ ನಮ್ಗೆ ಕನೆಕ್ಷನ್ ಸಿಗ್ತಾ ಇತ್ತು, ಈ
0: ಹಾಂ,
1: ನಡುವೆ ಸಿಗ್ತಾನೆ ಇಲ್ಲ, ಬಹಳ ಬೇಜಾರಾಗ್ತಿತ್ತು. ಸಿಕ್ತು, ಬಹಳ
0: ಅದೇ
1: ಖುಷಿ
0: ಕರೆ
1: ಆಯ್ತು.
0: ಮಾಡೋರು ಜಾಸ್ತಿ ಜನ ಆಗಿಬಿಟ್ಟಿದ್ದಾರೆ.
1: ಅದೇ ಅದೇ ಹಂಗೆ ಆಗ್ಬಿಟ್ಟು
0: ಓಕೆ
1: ನಮಗಂತೂ ಖುಷಿ ಆಯ್ತು ಸಿಕ್ಕಿದ್ದು.
0: ಓಕೆ, ನಮಗೂ ಕೂಡ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿದ್ದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ ಸುಮಾರು.
1: ಓಕೆ ಮೇಡಮ್.
0: ನಮಸ್ತೆ.

0: हेलो। हाँ हेलो, क्या?
1: ನಮಸ್ತೆ ಮೇಡಮ್.
0: नमस्ते, ತಮ್ಮ ಹೆಸರು?
1: ನನ್ನ ಹೆಸರು ಮೇಡಮ್ ಹನುಮಂತ ಮೇಡಮ್.
0: ಹನುಮಂತ, ಯಾವೂರಿಂದ ಕರೆ ಮಾಡ್ತಾ ಇದ್ದೀರಿ?
1: ಮೇಡಮ್ ನಾಗರಬೆಂಚಿ ಮೇಡಮ್, ಮಸ್ಕಿ ತಾಲೂಕು.
0: ಓಹೋ, ನಾಗರಬೆಂಚಿಯಿಂದ ಮಸ್ಕಿ ತಾಲೂಕು. ಓಕೆ, ರೇಡಿಯೋ ಕೇಳ್ತಾ ಇರ್ತೀರಿ, ಆಕಾಶವಾಣಿ ರಾಯಚೂರು.
1: ಹ್ಞೂ ಮೇಡಮ್, ಆಕಾಶವಾಣಿ ರಾಯಚೂರಿಂದ ಡೈರಿ ಕೇಳ್ತೀನಿ ಮೇಡಮ್.
0: ಓಕೆ, ಏನು ಮಾಡ್ಕೊಂಡಿದ್ದೀರಿ ಹನುಮಂತ ಅವರೇ?
1: ಮೇಡಮ್ ರೈತರು ಇದ್ದೀನಿ ಮೇಡಮ್.
0: ರೈತರು, ಏನು ಬೆಳೆ ಬೆಳೆದಿದ್ರಿ?
1: ಮೇಡಮ್ ತೊಗರಿ ಬೆಳೆದಿದ್ದೆ ಮೇಡಮ್, ಇವೇನಲ್ಲ ಮೇಡಮ್ ಬೇಸಿಕ್ ಕಾಲ.
0: ಹ್ಞೂ, ಅದೇ ಆಯಿತಾ? ಎಲ್ಲ ಕೊಟ್ಟರೆ ಖರೀದಿ
1: ಮೇಡಮ್
0: ಖರೀದಿಕ್ಕೆ ಅಂದರೆ ಓಪನ್ ಆಗಿದೆಯಲ್ಲ,
1: ಕೊಟ್ಟಿದ್ದೀನಿ ಮೇಡಮ್.
0: ಕೊಟ್ಟಿದ್ದೀರಾ? ಓಕೆ, ಒಳ್ಳೆಯದಾಗಲಿ. ಯಾವ ಗೀತೆ ಬೇಕಾಗಿತ್ತು ಇವತ್ತು ತಮಗೆ?
1: ಮೇಡಮ್ ಸೂರ್ಯವಂಶದ ಚರಿತ್ರೆ ಯಾವ್ದಾರು ಒಂದು ಪ್ರಸರಣ ಮೇಡಮ್. ಸೇವಂತಿ, ಸೇವಂತಿ
0: ಹ್ಞೂ,
1: ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ ಮೇಡಮ್, ರಾಜ್ಯಕ್ಕೆ ಡೇಲಿ ಕೇಳ್ತು ಮೇಡಮ್.
0: ಹೌದಾ?
1: ಮೇಡಮ್
0: ಓಕೆ.
1: ಈಗ ಒಂದು ವರ್ಷ ಆಯ್ತು ಮೇಡಮ್, ಲೈನ್ ಸಿಕ್ಕಿದ್ರು ಮೇಡಮ್, ಇವತ್ತು ಸಿಕ್ಕತ್ತೆ.
0: ಹಾಂ, ನೀರಾವರಿ ಇಲ್ಲ ನಿಮ್ಮದು?
1: ಇಲ್ಲ ಮ್ಯಾಮ್. ಮೇಡಮ್ ಅವ್ರ ಭೂಮಿ ಮೇಡಮ್.
0: ಹೊರ ಭೂಮಿ ಇದೆ.
1: ಹ್ಞೂ ಮೇಡಮ್.
0: ಹ್ಞೂ, ಮತ್ತೆ ಅದೇ ತೊಗರಿನ ಬೆಳಿಬೇಕಾ?
1: ಹ್ಞೂ ಮೇಡಮ್, ಮತ್ತೆ ಮಳೆ ಬಂತಂದ್ರೆ ಅದು ತೊಗರಿ ಬೆಳಿಬೇಕು ಮ್ಯಾಮ್. ನಾವು
0: ಹ್ಞೂ,
1: ಬಿಸಿಲು ಜಾಸ್ತಿ ಮೇಡಮ್ ಇವಾಗೆಲ್ಲ.
0: ಹೌದು, ಬಿಸಿಲು ಜಾಸ್ತಿ ಇದೆ ಇಲ್ಲಿ ಕೂಡ, ಸಿಕ್ಕಾಪಟ್ಟೆ ಬಿಸಿಲಿದೆ. ಒಂದು ಮಳೆ ಬಂದರೆ ತಂಪಾಗುತ್ತೆ,
1: ಮೇಡಮ್
0: ನೋಡಬೇಕು.
1: ಕೇಂದ್ರ ಯಾವ ಎಲ್ಲಿಗೆ ಇದೆ ಮೇಡಮ್ ರಾಯಚೂರು ಕೇಂದ್ರ?
0: ಇದು ಎಲ್ಲಿ ಬರುತ್ತಂದರೆ, ಇದು ಐ ಬಿ ರೋಡ್ ಇದೆ ಅಲ್ರಿ, ಮಂತ್ರಾಲಯ ರೋಡ್ ಹೋಗಬೇಕಾದ್ರೆ ಬರುತ್ತೆ ಐ ಬಿ ರೋಡ್ ಅಂತೇಳಿ, ಅಲ್ಲಿ ಬರುತ್ತೆ ಇದು ಆಕಾಶವಾಣಿ.
1: ಓಕೆ ಮೇಡಮ್, ಭೇಟಿ ಆಗ್ತೀನಿ
0: ಹ್ಞೂ,
1: ಮೇಡಮ್
0: ಏ
1: ಸ್ವಲ್ಪ.
0: ಬರ್ರಿ ಬರ್ರಿ, ಖಂಡಿತ ನಿಮ್ಮಂಥ ಕೇಳುಗರು ಆಕಾಶವಾಣಿಗೆ ಭೇಟಿ ಕೊಡ್ತಾ ಇರಬೇಕು ಆಗಾಗ. ಬನ್ನಿ,
1: ಓಕೆ ಮೇಡಮ್,
0: ಯಾವಾಗಾದರೂ
1: ಆಯ್ತು
0: ಬನ್ನಿ.
1: ಮೇಡಮ್.
0: ಯಾವುದಾದ್ರೂ ಗೀತೆ?
1: ಎಲ್ಲ ಕೇಳ,
0: ಹ್ಞೂ,
1: ಆಕಾಶವಾಣಿ ಎಲ್ಲ ಕೇಳೋರಿಗೆ ಎಲ್ಲರಿಗೆ ನಮಸ್ಕಾರ ಮೇಡಮ್.
0: ನಮಸ್ತೆ. ಇದರಲ್ಲಿ ಯಾವುದಾದ್ರೂ ಗೀತೆ? ಸೇವಂತಿ, ಸೇವಂತಿ ಅಂದರೆ.
1: ಹ್ಞೂ ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ ಅಂತ ಹನುಮಂತವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
1: ಮೇಡಮ್ ಕಾರ್ಯಕ್ರಮ, ಫೋನ್ ಕಾರ್ಯಕ್ರಮ ಸಂಡೆ ಸಂಡೆ ಭಾನುವಾರ ಒಂದು ಬರುತ್ತೆ
0: ಹಾಂ,
1: ಮೇಡಮ್.
0: ಪ್ರತಿ ಸಂಡೆ ಇರ್ತದೆ ನೋಡ್ರಿ,
1: ಬೆಳಗ್ಗೆ ಎಷ್ಟು ಗಂಟೆ ಇರುತ್ತೆ ಮೇಡಮ್?
0: ಬೆಳಗ್ಗೆ 9:30 ಇರುತ್ತೆ ರೀ, ಪ್ರತಿ
1: ಓಕೆ ಓಕೆ
0: ಸಂಡೆ
1: ಮೇಡಮ್.
0: ಇರುತ್ತೆ, 9:30 ರಿಂದ 10:30 ತನಕ 1 ಅವರ್ ಇರ್ತದೆ ರೀ.
1: ಓಕೆ ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್.
0: ಓಕೆ, ನಮಸ್ತೆ.

0: ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
1: ಮೇಡಮ್, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್.
0: ಹಾ ರೂಪಾ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು?
0: ಹ್ಞೂ, ನಾವು ಕೂಡ ಚೆನ್ನಾಗಿದ್ದೀವಿ. ಹೇಳಿ, ಯಾವ ಗೀತೆ ಇವತ್ತು?
1: ಮೇಡಮ್, ಫ್ರೆಂಡ್ಸ್ ಫಿಲಮ್ ಅಲ್ಲಿ.
0: ಹಾ,
1: ಫ್ರೆಂಡ್ಸ್?
0: ಫ್ರೆಂಡ್ಸ್? ಹಾಂ ಹಾಂ
1: ಹಾಂ ಮೇಡಮ್.
0: ಹ್ಞೂ, ಯಾವ ಗೀತೆ ಅದರಲ್ಲಿ?
1: ಅದರಲ್ಲಿ ತಿರುಪತಿ ತಿರುಮಲ ಅಂತ ಇದೆ ನೋಡಿ ಮೇಡಮ್.
0: ತಿರುಪತಿ, ಓಕೆ, ಖಂಡಿತ ಪ್ರಸಾರ ಮಾಡಂತ. ಹೇಗಿದೆ ಬಿಸಿಲಲ್ಲೆಲ್ಲ?
1: ಹಾ ಮೇಡಮ್, ಇದೆ ಮೋಡ ಕವಿದ ವಾತಾವರಣ ಮೇಡಮ್. ಬಟ್ ಮಳೆ
0: ಕಡಿಮೆ ಆಗಿದೆ ಬಿಸಿಲು?
1: ಇಲ್ಲ ಮೇಡಮ್, ಮಳೆ ಬರ್ತಿಲ್ಲ.
0: ಹೌದಾ, ಓಕೆ
1: ಮೇಡಮ್. ಈ ಹಾಡು ಮೇಡಮ್,
0: ಹ್ಮ್,
1: ನನ್ನ ಮಗ ಶ್ರವಂತ್ ಮತ್ತು ಕೇಳುಗರಾದ MH ರವಿಕುಮಾರ್ ಇವರಿಗಾಗಿ ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ.

0: हेलो
1: नमस्ते मैडम। सौम्या
0: नमस्ते। हम
1: टेलर अंत। हाँ
0: सौम्या और
1: मैडम,
0: ओके ಯಾವ ಊರಿಂದ?
1: ವಿಜಯಪುರ ಮೇಡಮ್।
0: ವಿಜಯಪುರ ಓಕೆ, ಹೇಳಿ ಯಾವ ಗೀತೆ ಬೇಕಾಗಿತ್ತು ಇವತ್ತು?
1: ಮೇಡಮ್ ಜನ್ಮದ ಜೋಡಿ ಫಿಲ್ಮು,
0: ಹ್ಞೂ
1: ಅಲ್ಲಿ ಜನ್ಮ ಜೋಡಿ ಆದರೂ ಏಕೆ ಅಂತರ ಅಂತ ಹಾಡೈತಿ ಮೇಡಮ್।
0: ಹ್ಞೂ ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ
1: ಓಕೆ ಮೇಡಮ್, ನಿಮಗೂ ಕೂಡ ನಮಸ್ಕಾರ।
0: ನಮಸ್ತೆ.

0: ಹಲೋ.
1: ಹಲೋ,
0: ಹಾಂ ಹಲೋ, ನಿಮ್ಮ ಹೆಸರು?
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ಓ, ಸರಸ್ವತಿ ಅವರು.
1: ಹೌದು ಮೇಡಮ್.
0: ಓಕೆ, ಹೇಳಿ, ಯಾವ ಗೀತೆ ಬೇಕಾಗಿತ್ತು ಇವತ್ತು?
1: ನನಗೆ ಎರಡು ಕನಸು ಚಿತ್ರದಿಂದ ಪೂಜಿಸದೆಂದೇ ಹೂಗಳ ತಂದೆ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್,
0: ಹ್ಞೂ ಹ್ಞೂ, ಎರಡು
1: ಆ
0: ಕನಸು.
1: ಹಾಡು.
0: ಹ್ಞೂ. ಓಕೆ,
1: ಹಲೋ
0: ಖಂಡಿತ
1: ಮೇಡಮ್.
0: ಪ್ರಸಾರ. ಹ್ಞೂ, ಸಿಕ್ಕಿತು. ಹೇಗಿದೆ ಆ ಕಡೆಲ್ಲ, ಬಿಸಿಲು ಮಳೆ?
1: ಮಳೆ ಬರ್ತದೆ ಮೇಡಮ್. ನಮ್ಮ ಇವತ್ತು ಬಿಸಿಲು ಈಗ ಉಂಟು, ನಿನ್ನೆ ಬೆಳಿಗ್ಗೆಯಿಂದವೇ ಮಳೆ ಇತ್ತು,
0: ಹ್ಞೂ.
1: ಇವತ್ತೀಗ ಬಿಸಿಲು ಉಂಟು. ಮತ್ತೆ ಸಂಜೆ ಬರ್ತದೆ ಅಂತ ಗೊತ್ತಿಲ್ಲ. ಒಂದು 4-5 ದಿವಸ ಆಯ್ತು ಗಾಳಿ, ಮಳೆ ಗಾಳಿ ಗುಡುಗು ಅದು ಜಾಸ್ತಿ ಮೇಡಮ್,
0: ಓಹೋಹೋ,
1: ಮಳೆಯಿಂದ ಜಾಸ್ತಿ. ಅದು ಮರಗಳೆಲ್ಲ ಈಗ ಬೀಳುವುದಲ್ಲ ಮೇಡಮ್,
0: ಹೌದೌದು, ಈಗ ಹ್ಞೂ ನಿಜ.
1: ಕಷ್ಟ ಅದೆಲ್ಲ. ಗಾಳಿ
0: ಓಕೆ,
1: ಬಂದ್ರೆ ಹೆದರಿಕೆ ಆಗ್ತದೆ, ಮರಗಳ
0: ಹ್ಞೂ
1: ಕೆಲವು
0: ಹೌದು,
1: ಕಡೆಗೆ ಮನೆಗೆ ಎಲ್ಲ ಆಗಿದೆ ಮೇಡಮ್.
0: ನಿಜ ನಿಜ.
1: ಅದನ್ನೆಲ್ಲ ನೋಡುವಾಗ ಬೇಸರ ಆಗ್ತದೆ, ಹಾಗೆ ಗಾಳಿ ಬರುವಾಗ ಗುಡುಗು ಬರುವಾಗ ಹೆದರಿಕೆ ಆಗ್ತದೆ.
0: ಹಾಂ, ಅಷ್ಟೇ, ನಾವು
1: ಮಳೆ ಎಷ್ಟು ಬೇಕಾದ್ರೆ ಬಂದ್ರೆ
0: ಪರವಾಗಿಲ್ಲ.
1: ಪರವಾಗಿಲ್ಲ ಮೇಡಮ್. ಗುಡುಗು ಮಳೆ, ಗುಡುಗು ಗಾಳಿ ಬಂದ್ರೆ ಅದು ಕಷ್ಟ ಅಂತ.
0: ಹೌದು ನಿಜ.
1: ಮಳೆ ಬರ್ತದೆ ನಮ್ಮ ಮನೆಯಲ್ಲಿ 9-10 ದಿವಸ ಆಯ್ತು ಮೇಡಮ್ ಮಳೆ ಬಂದು.
0: ಮಳೆ ಕಂಟಿನ್ಯೂ? ಓಕೆ, ಹ್ಞೂ,
1: ಕಂಟಿನ್ಯೂ ಸಹ 10 ದಿವಸ
0: ಸ್ವಲ್ಪ ಹಂಗೆ. ಈ
1: ಆಯ್ತು.
0: ಕಡೆನೂ ನಮ್ಮ ರಾಯಚೂರಿಗೂ ಸ್ವಲ್ಪ ಕಳಿಸಿ ಹಂಗೆ.
1: ಆಯ್ತು ಮೇಡಮ್. ನಮಗೆ ಮಳೆ ಬಂದ್ರೆ ಒಳ್ಳೇದು, ಕೃಷಿಗೆ ಒಳ್ಳೇದು ಮೇಡಮ್.
0: ಹೌದು ನಿಜ. ಹಾಂ,
1: ಎಲ್ಲರಿಗೂ ಕೃಷಿಗೆ ಒಳ್ಳೇದು ಅಂತ.
0: ಓಕೆ,
1: ಕೃಷಿಯಲ್ಲಿ ಅಡಿಕೆ ತೋಟಕ್ಕೆ ಎಲ್ಲ ಒಣಗಿ ಹೋಗಿದೆ ಅಲ್ಲ ಕೆಲವು ಗಿಡ ಕಟ್ಟೆಯಲ್ಲಿ.
0: ಹೌದೌದು ನಿಜ.
1: ನಮಗೆ
0: ಓಕೆ,
1: ಹತ್ರ ನೀರು ಉಂಟು, ಆದ್ರೆ
0: ಹ್ಞೂ,
1: ಬೇರೆಯವರಿಗೆ ಕುಡಿಲಿಕ್ಕೆಲ್ಲ ಕೊಡ್ತೇವೆ ಮೇಡಮ್ ನಾವು.
0: ಓಕೆ, ಒಳ್ಳೆಯದು, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ. ನಿಮ್ಮ ಹಾಡು ಬರ್ತಾ ಇದೆ ಕೇಳಿ. ಥ್ಯಾಂಕ್ ಯು.

0: हेलो।
1: हेलो,
0: हाँ हेलो,
1: नमस्ते। नलिनी
0: नमस्ते। नलिनी सतीशोरा?
1: सतीश, संगमेश्वर लेआउट, चित्रदुर्ग।
0: ओके, ಬಹಳ ದಿನಗಳಾಯ್ತು ನಿಮ್ಮನ್ನ ಮಾತಾಡಿಸಿ.
1: ಹೌದು, ಯಾಕೆಂದ್ರೆ ನಾವು ಇತ್ತೀಚೆಗೆ ಕಾಲ್ ಮಾಡೋದನ್ನ ಬಿಟ್ಟಿರ್ಲಿಲ್ಲ. ಕಾಲ್ ಮಾಡ್ಲಿಕ್ಕೆ ನನಗೆ ಸಮಯ ಸಿಗ್ತಿರ್ಲಿಲ್ಲ, ಬಿಕಾಸ್
0: ಓಕೆ.
1: ಇದೇ ಸಮಯಕ್ಕೆ ಕೆಲಸಕ್ಕೆ ಬಂದ್ಬಿಡ್ತಾರೆ ಮತ್ತು ನನ್ನ ಕೆಲಸ ಇರುತ್ತೆ, ಹಾಗಾಗಿ ಟ್ರೈ
0: ಓಕೆ
1: ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೆ, ಸೊ
0: ಓಕೆ,
1: ಟ್ರೈ ಮಾಡ್ತಾ ಇದ್ದೆ.
0: ಒಳ್ಳೆಯದಾಗಲಿ. ಯಾವ ಗೀತೆ ಬೇಕಾಗಿತ್ತು ಇವತ್ತು?
1: ಇವತ್ತು ನಗುವ ಹೂ ಚಿತ್ರ ಇದೆಯಾ ನೋಡಿ, ನಗುವ ಹೂ,
0: ನಗುವ ಹೂ. ಅದರಲ್ಲಿ ಯಾವ ಗೀತೆ?
1: ಅದರಲ್ಲಿ ಇರಬೇಕು ಇರಬೇಕು ಅಂತ ಸಾಂಗ್ ಇದೆ. ಸಾಂಗ್ ಇದೆಯಾ?
0: ಆ ಸಾಂಗ್ ಇಲ್ಲ, ಒಂದೇ ಒಂದೇ ಹೂ ಅಂತ ಇದೆ, ಗುಲಾಬಿ ಹೂ ಗುಲಾಬಿ ಅಂತಿದೆ, ಈ ಶುಭ ದಿನ ಅಂತ ಒಂದಿದೆ.
1: ಓಕೆ, ಇದು ತಗೊಂಡ್ಬಿಟ್ಟರ ನಂದ ನಂದಗೋಕುಲ.
0: ನಂದಗೋಕುಲ. ಅದರಲ್ಲಿ ಒಂದೇ ಗೀತೆ,
1: ಯಾವುದು?
0: ನೀ ಜನಿಸಿದ ದಿನವು.
1: ಓಕೆ ಸಾರಿ, ಒಂದೇ ಒಂದು ಕತೆ, ಒಂದೇ ಒಂದು ಕೇಳ್ಬಿಡ್ತೀನಿ ನಾನು. ಇದು ತೀರದ ಬಯಕೆ ತಗೊಂಡ್ಬಿಡ್ತೀರಾ?
0: ತೀರದ ಬಯಕೆ.
1: ಎಸ್,
0: ತೀರದ ಬಯಕೆ. ಓಕೆ.
1: ಅದರಲ್ಲಿ ಈ ಒಲವಿನ ಶ್ರವಣ ಅಂತ ಸಾಂಗ್ ಇದೆ
0: ಓ
1: ಅಲ್ವಾ?
0: ಎಸ್, ಇದೆ. ಓಕೆ
1: ಈ ಹಾಡು ಪ್ರಸಾರ ಮಾಡಿ.
0: ಓಕೆ.
1: ಈ ಹಾಡು ಟು ಮೈ ಚಿಲ್ಡ್ರನ್ ಅರ್ಪಿತಾ, ಅಭಿಷೇಕ್, ಸುಮನ್ ಅಂಡ್ ವೈಷ್ಣವಿ ಅಂಡ್ ನಮ್ಮ ಮೊಮ್ಮಕ್ಕಳು ಸೋನು ಡಾಲಿ ಅಂಡ್ ಚಿತ್ರ ಮತ್ತೆ ಕರ್ಣ ಮತ್ತೆ ನಮ್ಮ ಹೊಸ ಪಾಪು ಇದೆ, ನ್ಯೂ ಬೋರ್ನ್ ಬೇಬಿ,
0: ಓಹೋ.
1: ಇವರಿಗೆಲ್ಲ ಈ ಹಾಡು. ಅಂಡ್
0: ಓಕೆ
1: ಅಮೃತ ರಮೇಶ್ ಅಂಡ್ ನೇತ್ರ ನಟರಾಜ್, ಇವರಿಗೆಲ್ಲ ಈ ಹಾಡು.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.

ಹಲೋ, ಹಾಂ ಹೇಳಿ, ಎಲ್ಲಿಂದ ಕರೆ ಮಾಡ್ತಾಯಿದ್ರಿ? ನಿಮ್ಮ ಹೆಸರು ಕೇಳಿಸ್ತಾ ಇಲ್ಲ, ಜೋರು ಮಾತಾಡಿ. ಹಾಂ ಹಲೋ, ಕೇಳಿಸ್ತಾ ಇಲ್ಲ. ಹಾಂ, ಯಾವ ಗೀತೆ ಬೇಕಾಗಿತ್ತು? ಹಾಂ, ಯಾವ್ದಂದ್ರೆ? ಇನ್ನೊಂದು ಸರಿ ಹೇಳಿ. ಬಾಸ್ಕಿ? ಕೇಳಿಸ್ತಾ ಇಲ್ಲ ಸರಿಗೆ. ಬಾಸ್ಕಿ ಬಾಸ್ಕಿ ಅಂದ್ರೆ ಹೌದಾ? ಬೇರೆ ಹೇಳಿ. ಬೆಳ್ಳಿ ಮೋಡ. ಓಕೆ, ಧನ್ಯವಾದ.

ಇದುವರೆಗೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ನಿಮ್ಮ ಕರೆ, ನಿಮಗೊಂದು ಗೀತೆ ಕೇಳಿದ್ರಿ. ಕರೆ ಮಾಡಿದ, ಕರೆಗೆ ಪ್ರಯತ್ನಿಸಿದ ಕೇಳುಗರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮ್ಮ ಮುಂದಿನ ಕಾರ್ಯಕ್ರಮ ಮೂಡಿ ಬರಲಿದೆ ವಿವಿಧ ಭಾರತಿ ಕೇಂದ್ರದಿಂದ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
3: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
2: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
3: ಪರಿಸರ ಸಂರಕ್ಷಣೆ,
2: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

ನಾನು ಡಾಕ್ಟರ್ ನಾ ಸೋಮೇಶ್ವರ್. ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡ್ ಬರ್ತಾ ಇದ್ದೇನೆ. ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ, ಖುಷಿ ಪಡ್ತೇನೆ. ನಾನೊಬ್ನೇ ಖುಷಿ ಪಟ್ರೆ ಹೇಗೆ? ಹಾಗಾಗಿ ವಿವಿಧ ಭಾರತಿ ಎಫ್ ಎಂ ಕೇಂದ್ರವನ್ನ ಆಲಿಸಿ ಸಂತೋಷವನ್ನ ಎಲ್ಲರಿಗೂ ಹಂಚಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ 102.9 ಎಫ್ಎಂ.
2: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ನೀವು ಕೇಳಿದ್ರಿ ಅವನೇ ನನ್ನ ಗಂಡ ಚಿತ್ರದ ಹಾಡು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು ಹಂಸಲೇಖ, ಹಾಡಿಗೆ ದನಿಯಾಗಿದ್ರು ಲತಾ ಹಂಸಲೇಖ. 10:34 ಸಮಯವಾಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರದಲ್ಲಿ ಮುಂದೆ ನೀವು ಕೇಳುವ ಹಾಡು ಹೊಸ ಜೀವನ ಚಿತ್ರದ್ದು. ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ.

ಬೇರೆ ಬೇರೆ ರೀತಿಯ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು 60 ಮತ್ತು 70ರ ದಶಕದ ಹಾಡುಗಳೇ ನಮ್ಗೆ ಇಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ. 1990, 1990, 1989 ಹಾಡುಗಳು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ವಿಜಯಪುರದಿಂದ ವೆಂಕಣ್ಣ ದೀಕ್ಷಾ ಅವರ ಸಂದೇಶ ಬಂದಿದೆ. ಅಥಣಿ ಶಿವನೂರು ಶಾಂತಗಿರಿ ಮಲ್ಲಯ್ಯ ಮಠದವರು, ಮತ್ತೆ ಯಾರಿದು ಭಾಗ್ಯರಾಮಣ್ಣ ಅವ್ರ ಸಂದೇಶ ಬಂದಿದೆ. ಜೊತೆಗೆ ಮೂರ್ತಿ HS, ದಿನೇಶ್ ಗುಡ್ಡದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರಿನಿಂದ ಹೇಳ್ತಾ ಇದ್ದಾರೆ. 90ರ ಸವಿ ನೆನಪು ಮರುಕಳಿಸ್ತು, ಧನ್ಯವಾದ ವಿವಿಧ ಭಾರತಿ. ಹಾಗೆ ವಿಶ್ವ ಟೆಲಿಕಾಂ ಮತ್ತು ಹೈಪರ್ ಟೆನ್ಷನ್ ಡೇ ಸಂದರ್ಭದಲ್ಲಿ ಪ್ರಸಾರವಾದಂಥ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ, ಕಾಲೇಜು ದಿನಗಳಲ್ಲಿ ಹೆಚ್ಚಾಗಿ ಗುನುಕ್ತಾ ಇದ್ದಂಥ ಸುಮಧುರವಾದ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ. ಯಾರಿವರು, ರೂಪಾ ಲಕ್ಷ್ಮೀಕಾಂತ ತೇಜಸ್ವಿನಿ ಯಶವಂತ್ ಚನ್ನನಕುಂಟೆ ಶಿರಾದಿಂದ ಸಂದೇಶ ಕಳಿಸ್ಕೊಟ್ರೆ. ಕೌಸಲ್ಯವರು ಬನಶಂಕರಿಂದ, ಹಸಿರು ಗಾಜಿನ ಬಳಗಳೆ ನಿಜಕ್ಕೂ ಒಳ್ಳೆ ಹಾಡು, ನಂಜುಂಡಿ ಕಲ್ಯಾಣ ಸಿನಿಮಾದ ಹಾಡು ಕೂಡ ನಂಗೆ ಇಷ್ಟ ಆಯಿತು ಅಂತಾರೆ. ಸುಮಾ ಸುಂಕದ ಕಟ್ಟೆಯಿಂದ, ಇವ್ರಿಗೂ ಕೂಡ ಹಸಿರು ಗಾಜಿನ ಬಳೆಗಳ ಹಾಡು ಇಷ್ಟ ಆಗಿದೆ. ಜಗದಾಂಬಿಕಾ ಹಂಸವೇಣಿ ನಮಸ್ತೆ ಅಂತ ಹೇಳ್ತಾ ಇದ್ರೆ, 90ರ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರುತಪ್ಪ ಹೋಗಾರ್, ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದರೆ. ಚಂದದ ಹಾಡುಗಳು ಅಂತ CN ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ನಾಗರಾಜ್ ಕೊಡೆಕಲ್ ಹಸಿರು ಗಾಜಿನ ಬಳೆಗಳು, ಈ ಕೈಗಳಿಗೆ ಸಿಂಗಾರ, ವಿವಿಧ ಭಾರತಿ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ನಮ್ಮ ಕಿವಿಗಳಿಗೆ ಬಂಗಾರ ಮತ್ತು ಆಭರಣ ಅಂತ ಚಂದದ ಸಂದೇಶ ಕಳಿಸಿದ್ದೀರಿ, ಧನ್ಯವಾದಗಳು. ಶಂಕರಣ್ಣ ಅವರ ಆ್ಯಕ್ಟಿಂಗ್ ಅಂದರೆ ನಂಗೆ ತುಂಬಾ ಇಷ್ಟ, ನನ್ನ ಫೇವ್ರೇಟ್ ಹಾಡು ಅನಾಥ ಮಗುವಾದಿ ಅದು ಅಂತ ಚನ್ನಪ್ಪ ಅವರು JP ನಗರದಿಂದ ಸಂದೇಶ ಕಳಿಸಿದರೆ. ಶಾಂತಾಚಾರ ಬಡಿಗೇರ, ವಿವಿಧ ಭಾರತೀಯ ಇಂಪಾದ ಹಳೆಯ ಹಾಡುಗಳು, ಮಧುರವಾದ ಸಂಗೀತ, ಎವರ್ಗ್ರೀನ್, ಹಳೆಯ ದಿನಗಳನ್ನು ನೆನಪಿಸುವಂಥ ಧ್ವನಿ ಹಾಡುಗಳು, ಮನಸ್ಸಿಗೆ ಕೊಡುವ ನೆಮ್ಮದಿನೇ ಬೇರೆ, ರೇಡಿಯೋ ಕಾರ್ಯಕ್ರಮಗಳು ಸೊಗಸಾಗಿದೆ ಅಂತ ಹೇಳ್ತಾರೆ. ಪುಷ್ಪಾ ಶಾನ್ಬೋಗ್, ಎಲ್ಲ ಹಾಡುಗಳು ಇಷ್ಟ ಆಯಿತು, ಹಸಿರಂಗಾಜಿನ ಬಳೆ ತುಂಬಾ ಇಷ್ಟ ಅಂತ. ಹೊಸ ಜೀವನ ಸಿನಿಮಾದ ಹಾಡು ಎಷ್ಟೊಂದು ಅರ್ಥಪೂರ್ಣ ಅಂತ ವಾಣಿಶ್ರೀ ಅವರು ಹೇಳ್ತಾರೆ. ಕುಮಾರ್ ಬಂಗಾರಿ ಆಟೋ, ಓಲ್ಡ್ ಇಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮೈತ್ರಿ JC ನಗರ ಪೋಸ್ಟ್ ಆಫೀಸ್ ರೋಡಿಂದ, ರಾಜಶೇಖರ್ ಹೊಸಪೇಟೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಎಸ್ರಾಜು ಚಿಕ್ಕ ಅಂಕನಹಳ್ಳಿ. ಗೀತಾ ತಟ್ಟಿ ಹಂಪಸಾಗರದಿಂದ, NR ಕೃಷ್ಣಮೂರ್ತಿಯವರು. ಆಮೇಲೆ ಹೊಸಪೇಟೆ ಜಿಲ್ಲೆ ಹೊಸಪೇಟೆಯಿಂದ ರಾಜೇಶ್ವರಿ ಕೊಟ್ರೇಶ್, ಗಗನ್ ದೀಪ್, ಹಳೆ ಹಾಡುಗಳು ಅಂದರೆ ಮುತ್ತು ರತ್ನಗಳಿದ್ದ ಹಾಗೆ ಕೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತಾರೆ. ಇನ್ನು ಓಲ್ಡ್ ಇಸ್ ಗೋಲ್ಡ್ ಸಾಂಗ್ ಸೂಪರ್ ಆಗಿದೆ ಅಂತ ಗಟ್ಟಿಹಳ್ಳಿ ಕೋಲಾರದಿಂದ ಲಕ್ಷ್ಮಿ ಅವರು ಕಳಿಸಿರುವ ಸಂದೇಶ ಬಂದಿದೆ. ಹಳೆಯ ಹಾಡುಗಳು ಸುಮಧುರ ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. 10:43:35 ಸಮಯ ಆಗಿದೆ. ನೀವಾಗ ಕೇಳುವ ಚಂದದ ಹಾಡು ಕೊಲ್ಲೂರ್ಕಾಳ ಚಿತ್ರದ್ದು, ಮಂಜುಳಾ ಗುರುರಾಜ್, SP ಬಾಲಸುಬ್ರಹ್ಮಣ್ಯಂ ಅವರು ಜೊತೆಯಾಗಿ ಹಾಡಿದ್ದಾರೆ. RN ಜಯಗೋಪಾಲ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ವಾಲಾ ಏಕ್ ರಾಮ್.
1: ಒಂದೆಡೆ ಅನ್ನಕ್ಕಾಗಿ ಪರದಾಟ,
2: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
1: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರು ಚೆಲ್ಲಿ ವ್ಯರ್ಥಗೊಳಿಸದಿರಿ.
0: ಕೋಯಿ ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೇ ಜಿತ್ನಾ ಹೈ ಉಸ್ ತನ್ತೀ.
2: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
0: ಹಾಗೆ ಮಾಲಿಕ್ ಕೆ ಚಲ್ತಾ ನಹೀ ಕೋಯಿ ದಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾಮ್.
2: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ.
3: ದೇಚು, ಓ ಇನ್ನೂ ಬಸ್ ಬಂದಿಲ್ವಾ? ಒಳ್ಳೆ ಜಾಗದಲ್ಲಿ ನಿಂತಿದ್ಯಾ ಬಿಡು.
4: ಅಯ್ಯೋ ಏನ್ ಮಾಡೋದಪ್ಪ, ಉಗಿಬೇಡಿ ಅಂದ್ರೆ ಬೋರ್ಡ್ ಮೇಲೆ ಉಗಿತಾರಲ್ಲ. ಬಸ್ ಸ್ಟ್ಯಾಂಡ್ ಅನ್ನ ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ.
3: ಅಲ್ಲ, ನಮ್ ಯುವಕರೇ ಹೀಗ್ ಮಾಡ್ತಾರಲ್ಲ.
4: ನಮ್ ಜನಕ್ ಯಾವಾಗ ಬುದ್ಧಿ ಬರುತ್ತೋ ಏನೋ.
5: ಕಂಡ ಕಂಡಲ್ಲಿ ಉಗುಳಬೇಡಿ,
4: ಕಸ ಹಾಕದಿರಿ.
5: ಊರಿನ ನೈರ್ಮಲ್ಯ ನಮ್ಮ ಆರೋಗ್ಯಕ್ಕಾಗಿ,
4: ನಮ್ಮ ಸುಖಮಯ ಬದುಕಿಗಾಗಿ. ಈ ವಿಶ್ವವನ್ನು ಇನ್ನೂ ಶುಚಿಯಾಗಿಡುವ ಪಣ ತೊಡೋಣ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಾ ಕೇಳ್ತಾ ತುಂಬ ಜನ ಸಂದೇಶ ಕಳಿಸಿದ್ದೀರಿ. ಪ್ರಸಾರ ಆಗ್ತಾ ಇರುವ ಹಾಡುಗಳು ಒಂದಷ್ಟು ಜನಕ್ಕೆ ಇಷ್ಟ ಆದರೆ ಒಂದಷ್ಟು ಜನಕ್ಕೆ ಇನ್ನಷ್ಟು ಮತ್ತಷ್ಟು ಹಳೆಯ ಅತೀ ಹಳೆಯ ಹಾಡುಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಕೊಪ್ಪಳ ಜಿಲ್ಲೆ ರಾಜೂರಿನಿಂದ ಸಂದೇಶ ಕಳಿಸಿ ನಮ್ಗೆ ಇಷ್ಟ ಆಯಿತು ಹಳೆ ಹಾಡುಗಳು ಅಂತಾರೆ. ಅನಾಥ ಮಗುವಾದೆ ಶಂಕರ್ನಾಗ್ ಅವರ ಅಭಿನಯದ ಈ ಹಾಡು ನೆನಪಾಯಿತು ಅಂತಾರೆ ವರಲಕ್ಷ್ಮಿಯವರು. ರೇಖಾ ರವಿಕುಮಾರ್ ಆರ್ ಟಿ ನಗರ ಬೆಂಗಳೂರಿನಿಂದ ಎಕ್ಸಲೆಂಟ್ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿದ್ರೆ, ಚಂದ್ರಮತಿಯವರೇ ಯಾಕೆ ನಾನು ಓದೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ನಿಮ್ಮ ಸಂದೇಶ ಬಂದಿದೆ. ಅನಾಥ ಮಗುವಾದೆ ಈ ಹಾಡು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಿದೆ ಅವ್ರು ಕೇಳಿದ್ದಾರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಶ್ರೀರಕ್ಷಾ ಚಿನ್ಮಯ ಸರಸ್ವತಿ ಶಿವಕುಮಾರ್ ಔರಾದಿ ಇವರು ಹೇಳ್ತಾ ಇದ್ದಾರೆ ಜಮಖಂಡಿಯಿಂದ ಎಲ್ಲ ಹಾಡುಗಳು ಸೂಪರೋ ಸೂಪರೋ ಅಂತ ಹೇಳಿದರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಕೊಲ್ಲೂರ್ ಕಾಳ ಸಿನಿಮಾ ಹಾಡು ತುಂಬ ಚೆನ್ನಾಗಿತ್ತು ಅಂತಾರೆ. ಕೌಸಲ್ಯ ಅವ್ರಿಗೆ ಕಾದಿರುವೆ ನಿನಗಾಗಿ ನನ್ನ ಫೇವ್ರೆಟ್ ಹಾಡು ಅಂತ ಹೇಳಿದ್ರೆ, ಮಂಗಳವರೇ ಮೈಸೂರಿನಿಂದ ಸಂದೇಶ ಕಳಿಸಿದ್ರಾ, ನೀವು ಕಳಿಸಿರುವಂಥ ಸಂದೇಶ ನನ್ನ ಹತ್ರ ಬಂದಿದೆ. ಮತ್ತು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿ ಹಳೆಯ ಮಧುರವಾದ ಹಾಡುಗಳ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರವನ್ನು ನಾವು ಸದ್ಯಕ್ಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ವಿವಿಧ ಭಾರತಿ 102.9 FM ಈ ಒಂದು ಪ್ರಸಾರದಲ್ಲಿ ಭಾನುವಾರದ ಬೆಳಗಿನ ಈ ಹೊತ್ತಿನಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ FM ಸುದ್ದಿ ಕೇಳ್ತೀರಿ. ಸುದ್ದಿಯ ನಂತರ ವಿನುತಾ ಅವರು ನಿಮ್ಮ ಜೊತೆಯಾಗಿರ್ತಾರೆ. ಕೇಳ್ತಾ ಇರಿ, ಸದಾ ಜೊತೆಯಾಗಿರಿ 102.9 FM ವಿವಿಧ ಭಾರತಿ. ಇದು ನಿಮ್ಮ ನಿತ್ಯದ ಸಂಗಾತಿ. ನಾನು ಹೋಗಿ ಬರ್ತೇನೆ. ಟಾಟಾ, ಬಾಯ್ ಬಾಯ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಆನೆಲಾಯದ ಬಳಿ ಜೈನ ಬಸದಿ ಸಂಕೀರ್ಣದ ಹತ್ತಿರ ಶತಮಾನದಷ್ಟು ಹಳೆಯ ಭವ್ಯ ದೇವಾಲಯದ ಕಲ್ಲಿನ ಮೇಲ್ಛಾವಣಿ ಹಾಗೂ ಹಜಾರ ರಾಮನ ದೇವಾಲಯದ ದ್ವಾರದ ಬಳಿ ಅತ್ಯಂತ ಸುಂದರ ಆನೆಯ ಕಲಾಕೃತಿ ಪತ್ತೆಯಾಗಿದೆ. ನಾಳೆಯಿಂದ ಇದೇ 25ರವರೆಗೆ ಎಸ್ಎಸ್ಎಲ್ಸಿ ಎರಡನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಪರೀಕ್ಷೆಗಾಗಿ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು, ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಈ ತಿಂಗಳ 29ರ ಒಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಐಜಿಎಲ್ ಇಂದು ಸಂಕುಚಿತ ನೈಸರ್ಗಿಕ ಅನಿಲ ಸಿಎನ್ಜಿ ಬೆಲೆಯನ್ನು 1 ರೂಪಾಯಿ ಹೆಚ್ಚಿಸಿದೆ. ಬೆಲೆ ಏರಿಕೆಯ ನಂತರ ದೆಹಲಿಯಲ್ಲಿ 1 ಕಿಲೋಗ್ರಾಂ ಸಿಎನ್ಜಿ ಹೊಸ ದರ 80.09 ರೂಪಾಯಿಗಳಷ್ಟಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ದಿನದ ಎರಡನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ರೂ? ಎಲ್ರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಮಧ್ಯಾಹ್ನದ ಪ್ರಸಾರವನ್ನ ಆರಂಭಿಸ್ತಾ ಇದ್ದೀನಿ. ಭಾನುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ ಜೆ ವಿನುತಾ ಶಶಿಧರ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:04. ಈ ಸಮಯ ಹೊಸ ಹಾಡುಗಳನ್ನ ಕೇಳುವಂತ ಸಮಯ. ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಶುಕ್ಲಾಂಬರದರಂ ಮತ್ತು ಮೌರ್ಯ ಚಿತ್ರದಿಂದ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಹೊಸ ಹಾಡುಗಳನ್ನ ವಿವಿಧ ಭಾರತಿ 102.9 ಎಫ್ಎಂ ಅಲ್ಲಿ ಕೇಳ್ತಾ ಸಾಕ್ತಾ ಇದ್ವಿ. ಈಗ ತಾನೇ ಸರ್ದಾರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಂದೆ ಮೂಡಿ ಬರ್ತಾ ಇದೆ ರಂಗ SSLC ಚಿತ್ರದಿಂದ ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂದೀಪ್ ಚೌಟ ಅವರ ಸಂಗೀತವಿರುವ ಗೀತೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
2: ಕಲಾಭಾರತಿಯಲ್ಲಿ ನೀವು ಆಲಿಸಬಹುದು. ಗೀತೆ ಮೂಡಿ ಬರ್ತಾ ಇದೆ. ಈ ಹೃದಯ ನಿನಗಾಗಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಂಗೀತವಿರುವ ಗೀತೆ.

ಇಂದಿನ ಕಲಾಭಾರತಿಯ ಅತಿಥಿ ನಟ ಕುಮಾರ್ ಗೋವಿಂದ್ ಅವರು. 1993 ಉಪೇಂದ್ರ ಅವರು ನಿರ್ದೇಶಿಸಿದ ಚಿತ್ರದಿಂದ ನಾಯಕನಾಗಿ ಚಿತ್ರರಂಗವನ್ನು ಪ್ರವೇಶಿಸಿದರು. ಅನುರಾಗ ಸಂಗಮದ ಗೋವಿಂದು ಪಾತ್ರದ ಮೂಲಕ ಜನಪ್ರಿಯತೆಯನ್ನು ಪಡೆದರು. ಚಿತ್ರದ ನಿರ್ಮಾಪಕರು ಕೂಡ ಆಗಿದ್ದರು. ಮೊದಲ ಸಿನಿಮಾದಲ್ಲಿಯೇ ಇವರು ಭಾರೀ ಯಶಸ್ಸನ್ನು ಕಂಡು ಕನ್ನಡ ಚಿತ್ರರಂಗದಲ್ಲಿ ತಮಗೊಂದು ಭದ್ರವಾದ ಗುರುತನ್ನು ಸಂಪಾದಿಸಿಕೊಂಡರು. ಮುಂದೆ ಮೂಡಿ ಬರ್ತಾ ಇದೆ ಚಿತ್ರದಿಂದ ಎಲ್ ಎನ್ ಶಾಸ್ತ್ರಿಯವರ ಗಾಯನದಲ್ಲಿ ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲಾ ಅವರ ಸಂಗೀತ ಇರುವ ಗೀತೆ ನಿಮಗಾಗಿ.

ಕಲಾಭಾರತಿಯಲ್ಲಿ ಕುಮಾರ್ ಗೋವಿಂದ್ ಅವರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾಯಕನಾಗಿಯೂ ಗುರುತಿಸಿಕೊಂಡ ನಂತರ ಇವರು ಪೋಷಕ ನಟ ಪಾತ್ರಗಳಲ್ಲೂ ಸ್ವಲ್ಪ ಪ್ರಮಾಣದ ಮಟ್ಟಿಗೆ ವಿಲನ್ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿ ಸೈ ಎನಿಸಿಕೊಳ್ತಾರೆ. ರೊಮ್ಯಾಂಟಿಕ್ ಪಾತ್ರಗಳು, ಸೀರಿಯಸ್ ಪಾತ್ರಗಳು, ಮಧ್ಯಮ ವರ್ಗದ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನವನ್ನ ಗೆದ್ದಂತ ಮುಗ್ಧ ಮುದ್ದು ಮುಖದ ಚೆಲುವ ಇವರು. ಮೂಡಿ ಬರ್ತಾ ಇದೆ ಯುವರಾಜ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಮಣ್ಣ ರಮಣ್ ಗೋಗುಲ ಅವರ ಸಂಗೀತವಿರುವ ಗೀತೆ.

0: அனைத்தும் வாட்டும் டும் டும் பி பி பி சந்தன சிரி சந்தன சிரி மாமாலட்சுமி கல் கல் என்னுதா வந்தடா.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಹನ್ನೊಂದು ಗಂಟೆ 48 ನಿಮಿಷದ ಸಮಯದಲ್ಲಿ ನಾವಿದ್ದೀವಿ. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ಕಲಾಭಾರತಿಯಲ್ಲಿ. ನಾವು ಕುಮಾರ್ ಗೋವಿಂದ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇವರು ಅಭಿನಯಿಸಿದ ಚಿತ್ರಗಳ ಪಟ್ಟಿಯನ್ನು ನೋಡೋದಾದರೆ ಕೋಣ ಈದೈತೆ, ಅನುರಾಗ ಸಂಗಮ, ಮದುವೆ, ಮಿನುಗುತಾರೆ, ತಾಯಿ ಕೊಟ್ಟ ಸೀರೆ, ಈ ಹೃದಯ ನಿನಗಾಗಿ, ನೋಡುಬಾ ನಮ್ಮೂರ, ಶ್ರುತಿ ಹಾಕಿದ ಹೆಜ್ಜೆ, ಹಾಗೆ ರವಿ ತೇಜ, ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು, ಮೃತ್ಯು ಬಂಧನ, ಮಾಯಾ ಬಜಾರ್, ವಂದೇ ಮಾತರಂ, ಮಹಾಲಕ್ಷ್ಮಿ, ಜೇನುಗೂಡು, ಯುವರಾಜ, ಶ್ರೀ ಮಂಜುನಾಥ, ಹಾಗೆ ಶ್ರಾವಣ ಸಂಭ್ರಮ, ಮುತ್ತು, ಆತ್ಮ, ಕ್ಷಮ, ಹಾಗೆ ಹಳ್ಳಿಯಾದರೇನು, ಶಿವ, ನೀ ಮುಡಿದ ಮಲ್ಲಿಗೆ, ಕನಕಾಂಬರಿ, ಚಂದನದ ಚಿಗುರು, ಹೀಗೆ ಇವರ ಅಭಿನಯಿಸಿದ ಚಿತ್ರಗಳ ಪಟ್ಟಿ ಬೆಳೀತಾನೆ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ಇವರು ನಿರ್ಮಾಣ ಮಾಡಿದ ಚಿತ್ರಗಳ ಬಗ್ಗೆ ಹೇಳೋದಾದರೆ ಸತ್ಯ ಹಾಗೂ ಮಾಸ್ಟರ್ ಮೈಂಡ್ ಅಂತ ಚಿತ್ರಗಳನ್ನು ಇವರು ನಿರ್ಮಾಣವನ್ನು ಕೂಡ ಮಾಡಿದರು. ಮುಂದೆ ಮೂಡಿ ಬರ್ತಾ ಇದೆ ಅನುರಾಗ ಸಂಗಮ ಚಿತ್ರದಿಂದ ರಮೇಶ್ ಚಂದ್ರ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

ಸಮಯ ಆಗಿದೆ 11:56:45. ಇಷ್ಟು ಹೊತ್ತು ಕಲಾ ಭಾರತಿಯಲ್ಲಿ ನಟ, ನಿರ್ಮಾಪಕ, ನಿರ್ದೇಶಕ ಕುಮಾರ್ ಗೋವಿಂದ್ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನು ಕೂಡ ಆಲಿಸಿದ್ವಿ. ಇವತ್ತು ಇವರ ಜನ್ಮದಿನ ಕೂಡ ಹೌದು. ಇವರಿಗೆ ವಿವಿಧ ಭಾರತೀಯ ಪರವಾಗಿ ಹಾಗೂ ನಮ್ಮೆಲ್ಲ ಪ್ರೀತಿಯ ಕೇಳುಗರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಕಲಾ ಭಾರತಿಯನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದೆ ನಾನು ಆರ್ ಜೆ ವಿನುತಾ ಶಶಿಧರ್. ಮೂಡಿ ಬರ್ತಾ ಇದೆ ಮದುವೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಸಂಗೀತವಿರುವ ಗೀತೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:59. ಸರಿಯಾಗಿ 12:00 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ದೇಶದ ಖಜಾನೆಯ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅಭಿಪ್ರಾಯಪಟ್ಟರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ವಿಚಾರ ಮಂಡನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಮಸೂದೆ ಕುರಿತು ವಿಚಾರ ಮಂಡಿಸಲಾಗಿದೆ. ವಿವಿಧ ರಾಜಕೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ವರದಿ ಸಿದ್ಧಪಡಿಸಲಾಗುವುದು ಎಂದರು.
1: आज आप देखें जो खर्चा है, अगर सांसद और विधायक साथ लड़ेंगे चुनाव तो कितना खर्चा बढ़ जाएगा, कितना खर्च कम होगा. और सबसे बड़ा फायदा छोटी पार्टी और रीजनल पार्टीज को होगा. पास में पैसा जो इतना नहीं होता तो कम से कम सांसद और विधायक साथ खड़े करके वो कम से कम दोनों को खड़ा करा सकता है. रिप्रेजेंटेशन ऑफ पीपल एक्ट में जो प्रावधान है कानून के तहत में, वो आराम से पैसा देकर के उनको खड़ा कर सकता है और लड़ सकते हैं चुनाव. तो ये बड़ा फायदा है कि ये सोचना है कि इससे नुकसान नहीं होगा, फायदा होगा. खर्चा छोटी पार्टी का भी कम होगा, बड़ी पार्टी का भी कम होगा. और नेशनल वेस्टेज जो जा रहा था वो बचेगा और हमारी फ्यूचर जनरेशन के लिए काम आएगा. अगर 7 लाख करोड़ तो ये तो उन्होंने क्वांटिफाई किया.
0: ಡೆಂಗಿ ನಿಯಂತ್ರಣಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ, ಪರಿಶೀಲಿಸಿ ಸ್ವಚ್ಛಗೊಳಿಸಿ ಹಾಗೂ ಮುಚ್ಚಿಡಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಜಾಗೃತಿ ಜಾಥಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿತ್ತು. ಬಳ್ಳಾರಿ ಜಿಲ್ಲೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು. ಈಡೀಸ್ ಈಜಿಪ್ಟೈ ಸೊಳ್ಳೆಗಳ ಸಂತತಿ ವೃದ್ಧಿಸದಂತೆ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿದರು. ವಿಜಯನಗರ ಜಿಲ್ಲೆಯನ್ನು ಡೆಂಘಿ, ಮಲೇರಿಯಾ, ಕಾಲರಾ ರೋಗ ಮುಕ್ತವಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕರೆ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿ ತಾಲೂಕು ಅಯೋಧ್ಯ ಗ್ರಾಮಕ್ಕೆ ತೆರಳಿ ಗಿರಿಜನ ಮಹಿಳೆಯರಿಗೆ ಮಂಜೂರಾಗಿರುವ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ. ಕೃಷಿ ಪರಿಕರಗಳ ಗುಣಮಟ್ಟ ನಿಯಂತ್ರಣ ನಿಯಮಗಳು ಹಾಗೂ ಮಾರ್ಗಸೂಚಿಗಳ ಕುರಿತು 1 ದಿನದ ಕಾರ್ಯಾಗಾರ ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕೃಷಿ ಮತ್ತು ಸಂಬಂಧಿತ ಕಾನೂನುಗಳ ಕೇಂದ್ರದ ನಿರ್ದೇಶಕ ವೆಂಕಟರಮಣಪ್ಪ ಕೃಷಿ ಪರಿಕರಗಳ ಗುಣಮಟ್ಟ ಕಾಪಾಡುವ ಮಹತ್ವ, ಪರಿವಾಯಿಗೆ ನಿಯಮಗಳು, ದಾಖಲೆ ನಿರ್ವಹಣೆ, ಕೃಷಿ ಪರಿಕರಗಳ ಸಂಗ್ರಹ ವಿಧಾನಗಳು, ಮಾರಾಟ ನಿಯಮಗಳು ಹಾಗೂ ಸರ್ಕಾರದ ವಿವಿಧ ಕಾಯ್ದೆ ಮತ್ತು ನಿಯಮಾವಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜಾನಪದ ಕಲೆಗಳ ಸಂರಕ್ಷಣೆ ಕಾರ್ಯವು ಸಂಸ್ಕೃತಿ ಹಾಗೂ ಅಸ್ತಿತ್ವವನ್ನು ಉಳಿಸಿದಂತೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾ ಬಾನಂದೂರು ಕೆಂಪಯ್ಯ ಹೇಳಿದರು. ಕೋಲಾರ ತಾಲೂಕು ಅಮ್ಮೇರಹಳ್ಳಿಯಲ್ಲಿ ಆಯೋಜಿತ ಜಾನಪದ ಛೇಂಕಾರ ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಾನಪದ ಎನ್ನುವುದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಪೂರ್ವಜರ ಬದುಕಿನ ಅನುಭವಗಳ ಜೀವಂತ ಸಾಕ್ಷಿ ಎಂದರು. ಬಾಗಲಕೋಟೆ ನವನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಆಯೋಜಿತ 3 ದಿನಗಳ ಮಾವು ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆಗೆ ವಿಪುಲ ಅವಕಾಶಗಳಿವೆ. ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮಾವು ನಿಗಮ ಹಾಗೂ ಮಾವು ಸಂಶೋಧನಾ ಕೇಂದ್ರ ಸ್ಥಾಪನೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಗೇರು ಅಭಿವೃದ್ಧಿ ನಿಗಮ ಇಂದು ಮತ್ತು ನಾಳೆ ರಾಜ್ಯ ಮಟ್ಟದ ಗೇರು ಮೇಳ ಹಾಗೂ ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜ್. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜ್. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
1: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ದು ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು ಅಪ್ಪ ಅಮ್ಮನ್ಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ, ಹೀಗೆ ಬದುಕು ಸಾಕ್ತಾ ಬಂತು.
0: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕ್ಕೆ, ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು ನಿಮಗೆ?
1: ವಾಸ್ತವ ಹೇಳಬೇಕಂದ್ರೆ ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18ನೇ ವಯಸ್ಸಿಗೆ ಮದುವೆ ಆಯಿತು. ಸೊ ಮದುವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18ನೇ ವರ್ಷಕ್ಕೆ ಮದುವೆ ಮಾಡಿದ್ರು. ಸೊ 23ನೇ ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ, ಮಾವ, ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆಯೊಳಗೆಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟೇ ಅಂತ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನು ಮಾಡ್ತಿಲ್ಲಲ್ಲ ನನ್ನ ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳ ಮೇಲೆ ಮಕ್ಕಳನ್ನ ಫೋಕಸ್ ಮಾಡ್ದೆ. ಸೊ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗಲಿ ಆರ್ಟಿಸ್ಟ್ ಅಂತಾಗಲಿ ಏನೂ ಇಲ್ಲ, ಬಟ್ ಆ ಆಸಕ್ತಿ, ಶ್ರದ್ಧೆ ಮತ್ತು ಸತತ ಪ್ರಯತ್ನ ಅನ್ನೋದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೇ ಟೀಚರ್ ಆಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ್ನೂ ಚಿಕ್ಕ ಹುಡುಗಿ, 3ನೇ ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ವರೆಗೂ ಬೆಳೆದ್ಬಿಟ್ಲು. ಮತ್ತೆ ಟೇಕೊಂಡುನಲ್ಲೂ ಕೂಡ ಅವಳದು ಬ್ಲಾಕ್ ಬೆಲ್ಟ್ ಆಗಿದೆ. ತುಂಬ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ, ಎಲ್ಲ ಕಡೆ ತುಂಬ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದನೂ ಸಾಕಷ್ಟು ಮನೆಯಲ್ಲಿ ಇಡೋಕ್ಕಾಗದೇ ಇರೋಷ್ಟು ಪ್ರಶಸ್ತಿಗಳಿದ್ದಾವೆ. ಹೊರಗಿನವರೆಲ್ಲ ಅಪ್ರಿಷಿಯೇಟ್ ಮಾಡೋಕೆ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ನ ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನ ಯಾಕೆ ಇಷ್ಟೊಂದು ನಿನ್ ಫೋಕಸ್ ಮಾಡ್ತಿದ್ಯಾ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯ್ತು. ಸರಿ, ಅವಳನ್ನ ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು, ಹೇಳ್ಕೊಟ್ಟು ಪುಟ್ ಮಗಳು. ಸೊ ನನ್ನನ್ನು ತಡೆ ಹಾಕಕ್ಕಾಗತ್ತಾ ಅಂತ ನನ್ನ ಪ್ರಯಾಣವನ್ನ ಶುರು ಮಾಡಿದೆ.
0: ಟೈಮ್ ಕನ್ಸ್ಟ್ರೆಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದ್ 2 ಕೆಲಸ ಮಾಡೋಷ್ಟೊತ್ತಿಗೆ ನಮ್ಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲಾ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ಮತ್ತೆ ಈ ಎಲ್ಲಾ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
1: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟೇ ಮಾಡಿದ್ರು ನಿಮ್ಮನ್ನ ತಿಂದ್ಯಾ, ಬಿಟ್ಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರೂ ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನ್ ಮಾಡಿದ್ದು? ಹಂಗಂದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನನ್ನ ಯೋಚನೆ ಮಾಡೋಕೆ ಶುರು ಮಾಡ್ದೆ. ಹೌದು, ನಾನು ಏನ್ ಮಾಡ್ತಿದ್ದೀನಿ, ಏನಾದ್ರೂ ಮಾಡ್ಬೇಕಲ್ವಾ ಬದುಕು ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ಕೆ ನನ್ನ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತ? ಏನು ಮಾಡಬೇಕು ಅಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿಗೆ ಎಜುಕೇಷನ್ ನಿಂತಿತ್ತು, ಮತ್ತೆ ಡಿಗ್ರಿ ಕಟ್ಟಿದೆ. ಆಗ ಕೊರೋನಾ ಟೈಮು, ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸಲ್ಲಿ ಯಾರೋ ಹಾಕಿದ್ರು ಬದುಕು ಕಮ್ಯುನಿಟಿ ಕಾಲೇಜಲ್ಲಿ ಇಂಥದ್ದೇನೋ ಜರ್ನಲಿಸಂ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡ್ದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತ. ಸೊ ನನ್ನ ಆಸಕ್ತಿಯನ್ನು ನೋಡ್ಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನು ನೋಡ್ಕೊಂಡು ನನಗೆ ಅವಕಾಶ ಕೊಟ್ಟರು ಕಲಿಕೆಗೆ. ಅಲ್ಲಿ ಆನ್ಲೈನಲ್ಲೇ ಕಲ್ತಿದ್ದು, ಆನ್ಲೈನಲ್ಲಿ ಕಲಿತಾನೆ ನನಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನು ಬರೆಯೋಕೆ ಶುರು ಮಾಡಿದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲಲ್ಲಿ ಅಂಕಣಗಳನ್ನ ಬರೀತಾ ಹೋದೆ. ಸೊ ಜನ ಗುರ್ತಿಸಕ್ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನನ್ನ ಹಾದಿಯಲ್ಲಿ ಹೋಗ್ತಾ ಬರ್ತಾ ನನ್ಗೆ ಯಾರು ಸಿಕ್ಕಿದ್ರೆ, ಇವಾಗೂ ಅಷ್ಟೇ, ಏನಾದ್ರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಸಿದ್ರೆ ಸಡನ್ ಆಗಿ ಮಕ್ಳು ಅಮ್ಮ ನೋಡು ನಿನ್ ಫ್ರೆಂಡ್ ಅಂತಾರೆ ಯಾರನ್ನಾದ್ರು. ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನ್ಗೇನೋ ಸ್ಪೆಷಲ್ ಅನ್ನಿಸುತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸುತ್ತೆ.
0: ಜ್ಯೋತಿಯವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
1: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನ ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶಾವಾದಿಗಳಾಗಬಾರ್ದು. ಕಷ್ಟಗಳು ಬರತ್ತ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರತ್ತ, ಸೊ ಅಷ್ಟಕ್ಕೇನೆ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನ್ ಸಹಾಯ ಆಗತ್ತ ಅಂದ್ರೆ, ಒಂದ್ ಎರಡ್ ಮೂರು ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡುತ್ತ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವ್ ಒಂದ್ ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತ ನಮ್ಮ ಬದುಕೆ ಸುಲಭ.
0: ಇವರಿಗೆ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
1: ಖಂಡಿತ ಖಂಡಿತ. ಮೊದಲಿಗೆ ನನ್ನ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡೋಕೆ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
0: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
1: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ದೆ ಇರುವಂತವ್ರು ಊರಿಂದ ಊರಿಗೆ. ಅವರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
0: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
1: ಖಂಡಿತ ಮ್ಯಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಹೇಳ್ತಿದ್ದೆ ನಾನು. ಒಂದ್ ಸಣ್ಣ ನೋವು ನಂಗೆ ನಮ್ಮ ಅಪ್ಪ ಬೇಕು ಅಂತ ಹತ್ಕೊಂಡು ಕೂತ್ಕೊಳ್ತಾ ಅಂತವಳು ಮನೆಯಿಂದ ಹೊರಗೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ ಅದು, ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗಬಹುದು. ಇಂಥವ್ರು ಯಾರು ಮಾಡಿದಾರೆ ಅಂತ ಹೇಳಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
0: ಓಕೆ, ಜ್ಯೋತಿಯವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು. ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದ್ರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
1: ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್, ಕೊರೋನಾ ಬಂದ್ ಏನೋ ಯಾರಿಗೋ
0: ಕೊರೋನಾ ಇಸ್ ಲೈಕ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.
1: ಖಂಡಿತ ಹೌದು, ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟೇ. ಏನಾದ್ರು ಕಲಿಬೇಕು, ಸುಮ್ನೆ ನಂಗಂತೂ ಸುಮ್ನೆ ಕೂರೋಕ್ಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನನ್ಗ ಅದ್ ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನೋ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿ ನಾನು ಇನ್ನೂ ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದೊಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿದ್ದು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡಿ ತುಂಬಾ ಪುಟ್ಟ ಪುಟ್ಟದ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದ್ ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು, ಇನ್ನು ಎಷ್ಟು ಚಿಕ್ಕದಾಗತ್ತ, ಇನ್ನು ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಗಣಪತಿನ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಯ್ತು.
0: ಸೊ

0: ಟೂ ಸೆಂಟಿಮೀಟರ್ ಅಲ್ಲಿ ಗಣಪತಿ ಮಾಡಿರೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮ್ಗೆ?
1: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಐದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
0: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
1: ಎಲ್ಲ ತರದ್ದು ಮಾಡ್ತೇನೆ ಮ್ಯಾಮ್. ಗಣಪತಿ ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡುದು, ಹಾಗೆ ಎಲ್ಲ ಬಳಸ್ತಿದ್ರಲ್ಲ, ಮಡಿಕೆ ಪ್ಲೇಟು ಸ್ಪೂನು ಕುಕ್ಕರ್ ಆ ತರದ್ದು ಮಕ್ಕಳಿಗೆ ಈಗೆಲ್ಲ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಇಷ್ಟ ಮಾಡ್ಬೇಕಂತಾನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
0: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
1: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗೆ ಅಷ್ಟಾರ್ಹ ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗ್ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
0: ಈ ಆಲೋಚನೆಗಳು ಹೇಗ್ ಬರುತ್ತೆ ಲೈಕ್ ಕುತ್ಕೊಂಡಿದ್ದಾಗ?
1: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು.
0: ಅಬ್ಸರ್ವೇಷನ್,
1: ಮೇನ್ ಅಬ್ಸರ್ವೇಷನ್.
0: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದ್ರೂ ಇಷ್ಟಪಡ್ತೀರಾ?
1: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ. ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳ್ಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲಿತು ನೀವು ಮನೆಯಲ್ಲೇ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕನ್ನು ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ. ಸೊ ನೀವು ಶುರು ಮಾಡಿ, ಆಗ ಅವಕಾಶ ಇಲ್ಲ, ಅದಿದ್ರ ಮಾಡ್ತಿದ್ದ, ಇಷ್ಟು ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ. ಶುರು ಮಾಡಿ, ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ ದಾರಿ ತೋರಿಸ್ತಾ ಹೋಗತ್ತ.
0: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
1: ಅವಾರ್ಡ್ ಅಂತ ಹೇಳಕ್ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನನ್ನ ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ ನಾಲ್ಕು ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
0: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗ್ಬೇಕು ಅಂತ ನೀವು ಕನಸು ಕಾಣ್ತೀರಾ?
1: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನ್ ಕಲ್ತಿದ್ದನ್ನ ನನ್ನ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರೆ ಮಕ್ಕಳನ್ನ. ಸೊ ಹಂಗಿರುವಾಗ ನನ್ ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ, ನೀವು ಯಾವ್ದು ಮಾಲ್ ಅಲ್ಲಿ ಇಲ್ಲಿ ಏನು ಕರ್ಕೊಂಡೋದ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರಿಗೆ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು, ನಮ್ಮ ಪಾಪ ಒಬ್ಳಿದಾಳೆ ತಮ್ಮನ ಮಗಳು, ಮಣ್ಣು ಯಾವಾಗ ಕಾಲ್ ಮಾಡೋರು ಅತ್ತ ನಂಗೆ ಹೇಳ್ಕೊಡು, ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
0: ಮಕ್ಕಳಿಗೆ ಕಲ್ಸೋ ನಿಟ್ಟಿನಲ್ಲಿ ಏನಾದ್ರೂ ಕನಸುಗಳು ಗುರಿಗಳನ್ನ ಇಟ್ಕೊಂಡಿದ್ದೀರಾ?
1: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ, ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
0: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದ್ರೆ ಏನ್ ಮಾಡೋದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳ್ಬೇಕಾಗಿರುವಂತದ್ದು. ಬಟ್ ನಿಮ್ಮ ಸಲಹೆಗಳೇನಾದ್ರೂ ಇದ್ರೆ ಅವರಿಗೆ?
1: ಖಂಡಿತ ಶುರು ಮಾಡಬಹುದು. ಶುರು ಮಾಡಕ್ಕೆ ಮುಂಚೆ ಬೇರೆಯವ್ರು ಯಾರಾದ್ರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನ ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನ್ ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನ ಇಟ್ಕೊಂಡು ಶುರು ಮಾಡ್ಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡ್ಬೇಕು, ನಮ್ಮೆಲ್ಲ ನಮಗೆ ನಂಬಿಕೆ ಇರ್ಬೇಕು.
0: ಇಷ್ಟೆಲ್ಲ ಹವ್ಯಾಸಗಳನ್ನ ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತಿರೋ?
1: ಟೈಮ್ 24 ಗಂಟೆ ಇದೆ ಮ್ಯಾಮ್, ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ. ಖಂಡಿತ ಇನ್ನು ಟೈಮ್ ಇದೆ ನನ್ಗೆ, ಇನ್ನು ಏನಾದ್ರು ಮಾಡ್ಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
0: ಓಕೆ, ಯಂಗ್ ಏಜ್ ಅಲ್ಲಿ ಏನೇನ್ ಸಾಧ್ಯ ಆಗಿಲ್ಲ ನಿಮ್ಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮುಂದಿನ ಗೀತೆ ನಿನಗೋಸ್ಕರ ಚಿತ್ರದ್ದು. ಹಾಡಿದ್ದಾರೆ ಸೋನು ನಿಗಮ್, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ನಿರ್ದೇಶನ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಏಳನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
4: ಅನುಸಾಲ್ವನು ಶ್ರೀಕೃಷ್ಣನನ್ನು ಅಪಹಾಸ್ಯ ಮಾಡಿದುದು ವೃಷಕೇತುವಿಗೆ ಸಹನೆಗೆ ಬರಲಿಲ್ಲ. ಆತ ಕೋಪದಿಂದ, ದುಷ್ಟ ಅನುಸಾಲ್ವ, ಅಚ್ಯುತನ ಪರಾಕ್ರಮವನ್ನು ನೀನು ತಿಳಿಯದಿದ್ದರೇನು? ದುಷ್ಟ ಶಿಕ್ಷಣಕ್ಕಾಗಿ ಆತ ಕೈಕೊಂಡ ಸಾಹಸಗಳು ನಿನಗೇನು ಗೊತ್ತು? ಶ್ರೀಕೃಷ್ಣನೆಂಬ ಆನೆಯ ಮುಂದೆ ನೀನೊಂದು ಹುಳು, ಆತ ನಿನಗೆ ಅಳುಕುವನೇ. ಇರಲಿ, ನನ್ನೊಂದಿಗೆ ಸೆಣಸಿ ನೋಡು ಎಂದು ವೃಷಕೇತು ಬಾಣಪ್ರಯೋಗ ಮಾಡುತ್ತಾನೆ.
5: ಕಣ್ಣ ಜನ ಕಣೆಗಳಂ ಕತ್ತರಿಸಿ ಹೊಸ ಹೊಸ ವಗರ್ಣ ಭೋಮಂಡಲವ ನಂಡಲೆಯಲು

ಅನುಸಾಲ್ವ ಹಾಗೂ ವೃಷಧ್ವಜ ಇವರ ಯುದ್ಧದ ವೈಖರಿಯನ್ನು ವರ್ಣಿಸಲು ನನಗೆಲ್ಲಿ ಸಾಧ್ಯ ಮಹಾರಾಜ ಜನಮೇಜಯ? ತೀಕ್ಷ್ಣವಾದ ಬಾಣಗಳನ್ನು ಪರಸ್ಪರರು ಪ್ರಯೋಗಿಸುತ್ತ ಖಂಡಿಸುತ್ತ ಬಾಣೆಲ್ಲ ಬಾಣಮಯ ಮಾಡಿದ್ದಾರೆ.

దిండురుళితాదన చతుర్బలం బణిక కోదండమం కొండు అవన

0: ಘೋರವಾದ ಯುದ್ಧ. ಕರ್ಣಸುತನ ಧನುಸ್ಸು ಮಂಡಲಾಕಾರವಾಗಿ ನಿಂತಂತಿದೆ. ಬಾಣವನ್ನು ಹೂಡುವ, ಗುರಿಯಿಡುವ, ಪ್ರಯೋಗಿಸುವ ಕೈಚಳಕದ ವೇಗವು ಯಾರಿಗೂ ಕಾಣುತ್ತಿಲ್ಲ. ಎಂಟು ದಿಕ್ಕುಗಳು ಕಾಣದಾದವು. ಅವನ ಆಘಾತಕ್ಕೆ ಅನುಸಾಲ್ವ ಬಳಲಿದ. ಬಲವೆಲ್ಲ ನಿರ್ನಾಮವಾಯಿತು. ಕೂಡಲೇ ವೃಷಕೇತು ಅವನ ರಸಕ್ಕೆ ಹಾರಿ ಅನುಸಾಲ್ವನನ್ನು ಬಂಧಿಸಿ ಎಳೆದು ತಂದು ತಾನು ಮಾಡಿದ ಪ್ರತಿಜ್ಞೆಯಂತೆ ಶ್ರೀಕೃಷ್ಣನ ಪಾದಗಳಿಗೆ ಆತನನ್ನು ಒಪ್ಪಿಸಿದ.
1: ಕೊಂಡಾಡಿ ಶೌರಿ ತಕ್ಕೈಸಿದಂ

0: ವೃಷಕೇತುವಿನ ಪರಾಕ್ರಮಕ್ಕೆ ಎಲ್ಲರೂ ಬೆರಗಾಗಿದ್ದಾರೆ. ಶ್ರೀಕೃಷ್ಣ ಅವನನ್ನು ಒಪ್ಪಿಕೊಂಡಾಡಿದ್ದಾನೆ. ಧರ್ಮರಾಜಾದಿಗಳೆಲ್ಲ ಆತನನ್ನು ಹೊಗಳುತ್ತಿದ್ದಾರೆ. ಸ್ತ್ರೀ ಪರಿವಾರದವರೆಲ್ಲ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಅನೇಕರು ಉಂಡಾಡಿ ಭಂಡರು ಇದ್ದಾರೆ. ಆದರೆ ಅವರ ಮುಂದೆ ನಮ್ಮ ಕರ್ಣನ ಮಗನಾದ ವೃಷಕೇತು ಆಡಿದ ಮಾತಿನಂತೆ ಶೌರ್ಯವನ್ನು ಮೆರೆದ ಎಂದು ಹೇಳಿ ಕರ್ಣನ ಮಗನನ್ನು ಪೂರೈಸುತ್ತಿದ್ದಾರೆ.
1: ಯುದ್ಧಶ್ರಮಂ ಪೋಯೇ ಕಂದರೆದನ ನಿತರೊಳ್ಳ

ಪ್ರಜ್ಞಾಹೀನಾಗಿದ್ದ ಅನುಸಾಲ್ವ ಸ್ವಲ್ಪ ಹೊತ್ತಿಗೆ ಕಂದೆರೆದ. ಶ್ರೀಕೃಷ್ಣನ ಮೂರ್ತಿಯನ್ನು ಕಂಡ. ಪರಮಾತ್ಮನ ಲೀಲೆ ಆತನ ಬುದ್ಧಿ ಪಲ್ಲಟವಾಗಿ ಹೋಯಿತು. ಆತ ಭಕ್ತಿಯಿಂದ ಸ್ವಾಮಿಯನ್ನು ಕುರಿತು, ದೇವ, ನಿನ್ನನ್ನು ಅರಿಯದೆ ಅಪರಾಧಿಯಾದೆ, ಮಾಯೆಗೆ ಸಿಲುಕಿದ ನನ್ನನ್ನು ಉದ್ಧರಿಸು, ಕಾಪಾಡು ಎಂದು ಬೇಡಿದ. ಆಗ ಕೆರಳಿದ ವೃಷಕೇತು, ಆಗೇನು ಬಗಳಿದೆ ಎಂದು ಅವನನ್ನು ಮೂದರಿಸುತ್ತಿದ್ದಾನೆ.

ದುಷ್ಟನಾಗಿದ್ದ ದಾನವ ಅನುಸಾಲ್ವ ಪರಮಾತ್ಮನ ಇಚ್ಛೆಯಂತೆ ಕ್ಷಣ ಮಾತ್ರದಲ್ಲಿ ಭಕ್ತನಾಗಿ ಪರಿವರ್ತಿತನಾಗಿದ್ದಾನೆ. ಮೂದಲಿಕೆಯ ಮಾತುಗಳಿಂದ ಚುಚ್ಚಿದ ವೃಷಕೇತುವನ್ನು ಕುರಿತು ಆತ ಹೇಳುತ್ತಿದ್ದಾನೆ. ವೃಷಕೇತು, ಈ ಪರಮಾತ್ಮನಿಗೆ ಎಲ್ಲವೂ ಒಂದೇ. ಹೊಗಳಿದರೆ ಪ್ರಾರ್ಥನೆ, ಕೋಪದಿಂದ ತೆಗಳಿದರೆ ನಿಂದಾಸ್ತುತಿ. ಕೋಟಿ ಜನ್ಮಗಳ ಪಾಪವನ್ನು ಕಳೆಯುವವನು ಅವನು. ಅನೇಕ ಜನ್ಮಗಳ ಸುಕೃತದಿಂದ ಈಗ ನನಗೆ ಜ್ಞಾನೋದಯವಾಯಿತು ಎನ್ನುತ್ತಾ ಶ್ರೀಕೃಷ್ಣನ ಪಾದಗಳಿಗೆ ಎರಗುತ್ತಾನೆ ಅನುಸಾಲ್ವ.

0: ಅನುಸಾಲ್ವನ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಪರಮಾತ್ಮ ಸಂತುಷ್ಟನಾಗಿದ್ದಾನೆ. ಆತ ಪ್ರೀತಿಯಿಂದ ಅನುಸಾಲ್ವನನ್ನು ತೊಬ್ಬಿ, ಅನುಸಾಲ್ವ, ಇನ್ನು ಮುಂದೆ ದೇವಶತ್ರುವಾಗದೆ ಧರ್ಮಜನ ಯಜ್ಞಕ್ಕೆ ಸಹಕಾರಿಯಾಗಿರು ಎಂದು ಆದೇಶಿಸುತ್ತಾನೆ. ಅದೇ ವೇಳೆಗೆ ಪ್ರದ್ಯುಮ್ನ ಅನುಸಾಲ್ವನ ಉಳಿದ ಸೇನೆಯನ್ನು ಸೋಲಿಸಿ ಯಜ್ಞಾಶ್ವವನ್ನು ತರುತ್ತಾನೆ. ಮಾಡಿದ ಪ್ರತಿಜ್ಞೆಯಂತೆ ನಡೆದೆ ಎಂದು ಎಲ್ಲರೂ ಆತನನ್ನು ಹೊಗಳುತ್ತಿದ್ದಾರೆ.
1: ಬಳಿಕ ಜಯಲಾಭದಿಂದ ಅಸುರಾರಿಪಾ

0: ವಾದ್ಯಘೋಷ ತೂರ್ಯಘೋಷಗಳೊಡನೆ ಸ್ತ್ರೀ ಪುರುಷರೆಲ್ಲರೂ ಗೆಲುವಿನ ಸಂಭ್ರಮದಿಂದ ಹಸ್ತಿನಾಪುರಕ್ಕೆ ಬರುತ್ತಿದ್ದಾರೆ. ಅಲ್ಲಿ ಧರ್ಮರಾಜ ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಭವನಗಳನ್ನು ನೀಡಿ ಉಪಚರಿಸುತ್ತಿದ್ದಾನೆ. ದೇವಪುರದ ಲಕ್ಷ್ಮೀಕಾಂತನನ್ನು ಓಲೈಸುತ್ತಾ ಪಾಂಡವರೆಲ್ಲರೂ ಪರಮ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಿದ್ದಾರೆ.
1: ಲಕ್ಷ್ಮೀಶನ ಜೈಮಿನಿ ಭಾಗದಲ್ಲಿ ಏಳನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದ್ದೇವೆ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಇನ್ನು ಮುಂದೆ ಎಂಟನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ.

ಅಶ್ವಮೇಧ ಯಾಗ ಪ್ರಾರಂಭವಾಗಿ ಯಾಗದ ಕುದುರೆ ನೀಲಧ್ವಜನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅಳಿಯನಾಗಿದ್ದ ಅಗ್ನಿಯ ದರ್ಶನವಾಗಿ ವೀರನಾದ ಪಾರ್ಥನು ಜಯಶಾಲಿಯಾಗುತ್ತಾನೆ. ಸೋತ ನೀಲಧ್ವಜನು ತನ್ನ ಪಟ್ಟಣಕ್ಕೆ ಹೋಗುತ್ತಾನೆ ಎನ್ನುವುದು ಈ ಸಂಧಿಯ ಕಥೆ.

ಜೈಮಿನಿ ಮಹಾಮುನಿಗಳು ಜನಮೇಜಯ ಮಹಾರಾಜನನ್ನು ಕುರಿತು ಹೇಳುತ್ತಿದ್ದಾರೆ. ಮಹಾರಾಜ ಕೇಳು, ಭಕ್ತನಾದ ಅನುಸಾಲವನನ್ನು ಕೂಡಿಕೊಂಡು ಕಮಲೇಕ್ಷಣನಾದ ಶ್ರೀಕೃಷ್ಣನು ಯಾದವರ ಪರಿವಾರದೊಂದಿಗೆ ಯುಧಿಷ್ಠಿರನ ಆತಿಥ್ಯವನ್ನು ಸ್ವೀಕರಿಸುತ್ತಾ ಹಸ್ತಿನಾಪುರದಲ್ಲಿ ಸಂತೋಷದಿಂದಿದ್ದಾನೆ. ಇತ್ತ ದೇವಗಂಗೆ ಭಾಗೀರಥಿ ತೀರದಲ್ಲಿ ಯಾಗಶಾಲೆಯ ನಿರ್ಮಾಣವು ಯಥಾಶಾಸ್ತ್ರೀಯವಾಗಿ ವೈಭವಪೂರ್ವಕವಾಗಿ ನಡೆದಿದೆ. ಮಹಾಯಾಗವನ್ನು ಪ್ರಾರಂಭಿಸುವ ಯೋಗ್ಯ ಕಾಲವಾದ ವಸಂತ ಋತು ಪ್ರಾರಂಭವಾಗುತ್ತಿದೆ.

0: ವಸಂತ ಋತುವಿನ ಪ್ರಾರಂಭದಲ್ಲಿ ಬೀಸಿ ಬರುತ್ತಿರುವ ಮಂದಾಲಿನವನ್ನು ಕುರಿತು ಕವಿ ಲಕ್ಷ್ಮೀಶ ಬಹಳ ಸುಂದರವಾಗಿ ವರ್ಣಿಸುತ್ತಿದ್ದಾನೆ. ಈವರೆಗೂ ರಭಸದಿಂದ ಒಂದೆಡೆ ನಿಲ್ಲದೆ ವೇಗವಾಗಿ ಚಲಿಸುತ್ತಿದ್ದ ಗಾಳಿ ಚಂದನದ ಮರಗಳನ್ನು ದಾಟಿ ಅಲ್ಲಿದ್ದ ಹಾವುಗಳಿಗೆ ಆಹಾರವಾಗಿ ಬದುಕಿ ಉಳಿದ ಗಾಳಿ ಮಂದ ಮಂದವಾಗಿ ನಡೆಯುತ್ತಾ ಮಲಯ ಪರ್ವತದ ಸೀಮೆಯಲ್ಲಿ ಹಾದು ಸರೋವರದಲ್ಲಿ ಕ್ರೀಡಿಸುತ್ತಿದ್ದ ಮರಿದುಂಬಿಗಳ ಸಮೂಹವನ್ನು ಕೂಡಿಕೊಂಡು ವಿರಹಿಗಳ ಎದೆಯನ್ನು ಒಣಗಿಸಲು ನಿಧಾನವಾಗಿ ಬರುತ್ತಿದೆ.
1: ಮೇರು

0: ವಸಂತ ಋತುವಿನೊಂದಿಗೆ ಮಧುಮಾಸ ಅಡಿಯಿಡುತ್ತಿದೆ. ಕಾಡಿನ ಎಲ್ಲೆಡೆ ಮರಗಳ ಎಲೆಗಳು ಚಿಗುರುತ್ತಿವೆ. ಅವು ತೋರಣದಂತೆ ಕಂಗೊಳಿಸುತ್ತಿವೆ. ಈವರೆವಿಗೂ ಬಾಯಿ ಹೊಲೆದುಕೊಂಡಿದ್ದ ಮರಿಕೋಗಿಲೆಗಳ ಬಾಯಿಯ ಬೀಗ ತೆರೆದುಕೊಳ್ಳುತ್ತಿದೆ. ಅವು ಮಧುರವಾಗಿ ಹಾಡಲು ಪ್ರಾರಂಭಿಸಿವೆ. ದುಂಬಿಗಳ ಗುಂಪಿಗೆ ಸೂರೆಗೊಳ್ಳಲು ಹೊಸ ಹೂವುಗಳು ಅರಳಿ ನಿಂತಿವೆ. ತಂಗಾಳಿ ಬೀಸುತ್ತಾ ವಿರಹಿಗಳನ್ನು ಸೋಲಿಸುತ್ತಿದೆ. ಬೆಳದಿಂಗಳ ಯಶಸ್ಸು ಹೆಚ್ಚುವಂತೆ ಮಾಗಿಯನ್ನು ಉಡುಗಿಸುತ್ತಾ ವಸಂತ ನೃಪಾಲ ವನರಾಷ್ಟ್ರವನ್ನು ಆಕ್ರಮಿಸುತ್ತಿದ್ದಾನೆ.
1: ಪಸಮ ಅಶೋಕೆಯೊಳ್ ಮರಿ ತುಂಬಿಕೋಗಿಲೆಯೊಳ್ ಯಶವ ಸಂಪಗೆ ಪೊಚ್ಚ ಪೊಂದಾವರೆಯೊಳ್

0: ಮಧುಮಾಸ ಬಂದಾಗ ಹೊಸ ಮಾವು ಅಶೋಕ ವೃಕ್ಷದಲ್ಲೂ, ಮರಿದುಂಬಿಗಳ ಗುಂಜಾರವು ಕೋಗಿಲೆಯ ಕೂಜನದಲ್ಲೂ, ಸಂಪಗೆಯ ಸುವಾಸನೆ ಕಮಲ ಪುಷ್ಪಗಳಲ್ಲೂ, ಅರಳಿದ ಮಲ್ಲಿಗೆಯ ಬಿಳುಪು ಬಣ್ಣ ಬೆಳುದಿಂಗಳಲ್ಲೂ, ಗಿಳಿಯ ಹಿಂಡು ಬನಸಿರಿಯಲ್ಲೂ ಒಂದರೊಳಗೊಂದು ಬೆರೆತಿವೆ. ಇದು ಮನ್ಮಥನ ದೆಸೆಯಂತೆ, ಕೋಪದಂತೆ, ಐಶ್ವರ್ಯದಂತೆ, ಕೀರ್ತಿಯಂತೆ, ಹಸಿರು ಬೆಳೆಸಿನಂತೆ ಕೆಂಪು, ಕಪ್ಪು, ಹಳದಿ, ಬಿಳುಪು ಹಾಗೂ ಪಚ್ಚೆಯ ಬಣ್ಣಗಳಿಂದ ಕಂಗೊಳಿಸುತ್ತಿವೆ. ಇದೊಂದು ಯಥಾನ್ವಯಾಲಂಕಾರದ ಪದ್ಯ. ಲಕ್ಷ್ಮೀಶನಂತಹ ಪ್ರತಿಭಾಶಾಲಿ ಕವಿಗಳಿಗೆ ಮಾತ್ರ ಇಂಥ ರಚನೆ ಸಾಧ್ಯ. ಪದ್ಯದ ಪೂರ್ವಾರ್ಧದಲ್ಲಿರುವ ಪ್ರತಿಯೊಂದು ಉಪಮೇಯಕ್ಕೂ ಉತ್ತರಾರ್ಧದ ಒಂದೊಂದು ಉಪಮಾನವನ್ನು ಜೋಡಿಸುತ್ತಾ ಸಾಗಿರುವ ಪರಿ ಅನ್ಯಾದೃಶವಾದುದು.
1: ತಳಿತೆಸೆವ

ಚೈತ್ರ ಮಾಸದ ಹಗಲು ಮಾರ್ಗದಲ್ಲಿ ನಡೆಯುವ ದಾರಿಗರು ಚಿಗುರಿದ ಮರಗಳ ನೆರಳುಗಳಲ್ಲಿ ನಿಂತು ನಿರ್ಮಲವಾದ ತಂಪಾದ ನೀರನ್ನು ಕುಡಿದು ಸುಗಂಧಪೂರಿತವಾದ ತಂಗಾಳಿಗೆ ಮೈಯೊಡ್ಡಿ ಮಾರ್ಗಶ್ರಮವನ್ನು ಕಳೆದುಕೊಳ್ಳುತ್ತಿದ್ದಾರೆ. ವಿರಹಿಗಳು ಕರುಮಾಳೆಗಳಲ್ಲಿ ಶ್ರೀಗಂಧದ ತಂಗಾಳಿಗಳಿಂದ ತಂಪನ್ನು ಪಡೆದು ತಮ್ಮ ಪ್ರಿಯರೊಂದಿಗೆ ಕ್ರೀಡಿಸುತ್ತಿದ್ದಾರೆ.

ಚೈತ್ರ ಮಾಸದ ಒಂದೊಂದು ಘಟನೆಯನ್ನು ಕವಿ ಕಥೆಯೊಂದಿಗೆ ಜೋಡಿಸುತ್ತಿದ್ದಾನೆ. ಬೆಳುದಿಂಗಳು ಎಲ್ಲ ಕಡೆಯಲ್ಲೂ ಹರಡಿದೆ. ಅದು ಧರ್ಮರಾಜನ ಕೀರ್ತಿ ಭೂಲೋಕದಲ್ಲೆಲ್ಲ ಹರಡಿದಂತೆ ಕಾಣುತ್ತಿದೆಯಂತೆ. ಕೋಗಿಲೆಗಳು ಕುಹೂ ಕುಹೂ ಎಂದು ಕೂಗುತ್ತಿವೆ. ಅದು ಯಾಚಕರನ್ನು ಇಲ್ಲಿ ಬನ್ನಿ, ಬೇಕಾದ್ದನ್ನು ಪಡೆಯಿರಿ ಎಂದು ಹೇಳುವಂತೆ ಕೂಗುತ್ತಿದೆಯಂತೆ. ಪಾಪರಾಶಿಗಳು ಕ್ಷಯವಾಗುವಂತೆ ಮಾಗಿಯು ಅಡಗಿ ಹೋಗಿದೆಯಂತೆ. ಪುಣ್ಯವಾಸನೆಯು ಬೀಸಿ ಬರುವಂತೆ ದಕ್ಷಿಣ ದಿಕ್ಕಿನಿಂದ ಮಂದಮಾರುತವು ಬೀಸಿ ಬರುತ್ತಿದೆಯಂತೆ.

ಮಹಾರಾಜ ಜನಮೇಜಯ ಕೇಳು. ನಂತರ ಧರ್ಮರಾಜನು ಪರಮಾತ್ಮನ ಅಪ್ಪಣೆಯಂತೆ ವೇದವ್ಯಾಸರ ಅನುಜ್ಞೆಯನ್ನು ಪಡೆದು ಸಕಲ ಋಷಿ ವೃಂದವನ್ನೂ ಕರೆಸಿದ್ದಾನೆ. ಅವರೆಲ್ಲರ ಅನುಜ್ಞೆಯಂತೆ ಯಜ್ಞವನ್ನು ಸೂತ್ರ ಶಾಸ್ತ್ರ ಪ್ರಕಾರವಾಗಿ ಪ್ರಾರಂಭಿಸುತ್ತಿದ್ದಾನೆ. ಹೊರಗಣ ಕ್ಷೇತ್ರದಲ್ಲಿ ಅಧ್ವರ ಶಾಲೆಯ ನಿರ್ಮಾಣವಾಗಿದೆ. ಧರ್ಮರಾಜನು ದೀಕ್ಷಿತನಾಗಿ ಚೈತ್ರ ಮಾಸದ ಹುಣ್ಣಿಮೆಯಂದು ಯಜ್ಞವನ್ನು ಪ್ರಾರಂಭಿಸುತ್ತಿದ್ದಾನೆ. ಅದೇ ದಿನ ಉತ್ತಮಾಶ್ವವನ್ನು ಅರ್ಚಿಸಿ ಅದರ ಹಣೆಯ ಮೇಲೆ ಲೇಖನವನ್ನು ಬರೆದು ಆ ಕುದುರೆಯನ್ನು ಬಿಡುತ್ತಿದ್ದಾರೆ.

ಚೈತ್ರ ಮಾಸದ ಹುಣ್ಣಿಮೆಯ ದಿನ ಚಿತ್ರಾ ಪೌರ್ಣಿಮೆಯಂದು ಯಜ್ಞಾಶ್ವವನ್ನು ಸಕಲ ವಿಧವಾದ ಪೂಜೆಗಳಿಂದ ಅರ್ಚಿಸಿ ವಸ್ತ್ರಾಭರಣಗಳನ್ನು ಹೊದಿಸಿ ಗಂಧಮಾಲ್ಯಾದಿಗಳಿಂದ ಅಲಂಕರಿಸಿ ಆ ಕುದುರೆಯ ಹಣೆಯ ಪಟ್ಟಿಯ ಮೇಲೆ ಇದು ಚಂದ್ರವಂಶ ಪ್ರಸೂತನಾದ ಪಾಂಡು ಮಹಾರಾಜನ ಮಗನಾದ ಯುಧಿಷ್ಠಿರ ನರೇಂದ್ರನು ಯಜ್ಞ ಮಾಡುತ್ತಿರುವ ಅಶ್ವಮೇಧದ ಕುದುರೆ. ಈ ಕುದುರೆಯನ್ನು ಯಾರಾದರೂ ಶಕ್ತಿ ಇರುವವರು ಕಟ್ಟಿಕೊಳ್ಳಬಹುದು, ನಂತರದಲ್ಲಿ ಬರುವ ಸೇನೆಯೊಂದಿಗೆ ಯುದ್ಧಕ್ಕೆ ಸಿದ್ಧರಾಗಬೇಕು ಎಂದು ಚಿನ್ನದ ತಗಡಿನ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮೀಚೆಗೆ ನಮ್ಮಲ್ಲಿ ಇದ್ದಂತ ಆರ್ಒಬಿ ಬೇಲ್ ಸೇತುವೆ ಎಲ್ ಸೇತುವೆಗಳು ಕೇವಲ 140-150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನ ಕೊಟ್ಟು 707 ಇವತ್ತು ಆರ್ಒಬಿಯನ್ನ ಮುಗಿಸಿ ಸುಮಾರು 146 ಆರ್ಒಬಿ ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರ್ದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನ ಸಲ್ಲಿಸೋಣ.
0: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ

0: ಪಕ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ್ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಬಿಎಲ್ಡಿಇ ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23 ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8 ಸಂಜೆ 6 ಪಂದ್ಯಗಳು ನಡೆಯುತ್ತಿದ್ದು, ಇಂದಿನಿಂದ May 20 ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21-23 ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22 ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23 ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪ ಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20 ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ, ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ

0: ಕೊಳ್ಳಲಾಗಿತ್ತು. ಹಾವೇರಿ, ರಾಣೆಬೆನ್ನೂರ, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23ರವರೆಗೆ ಪ್ರತಿದಿನ 2,000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25ರವರೆಗೆ ಜನ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಐಇಸಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು.

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಮಯ 2:41 ಇನ್ನ ನಮ್ಮ ಮುಂದಿನ ಕಾರ್ಯಕ್ರಮ ಕಾವ್ಯ ವಾಚನ.
2: ಈಗ ನಾವು ಆರಿಸಿಕೊಂಡಿರತಕ್ಕಂತಹ ಕಥಾಭಾಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರತಕ್ಕಂತಹ ವಿಶ್ವೇಶ್ವರ ಸಾಕ್ಷಾತ್ಕಾರ. ಇಲ್ಲಿಯ ಕಥೆಯ ಹಿನ್ನೆಲೆಯನ್ನ ಹೇಳಬೇಕು ಅಂತಂದ್ರೆ, ಎಲ್ಲವನ್ನ ತಾನೇ ನಷ್ಟ ಮಾಡಿದಂತಹ ವಿಶ್ವಾಮಿತ್ರ ರಾಜ್ಯ ಕೋಶಗಳನ್ನೆಲ್ಲ ತಾನು ಪಡ್ಕೊಂಡ್ಬಿಡ್ತಾನೆ. ಇಲ್ಲಿ ಏನಪ್ಪ ಆತನ ಉದ್ದೇಶ ಅಂತಂದ್ರೆ, ಹರಿಶ್ಚಂದ್ರನನ್ನ ಸತ್ಯವಂತನನ್ನಾಗಿ ಮಾಡಬೇಕು ಅಂತ. ಕಡೆಗೆ ಹರಿಶ್ಚಂದ್ರ ಸ್ಮಶಾನವನ್ನ ನೋಡ್ಕೊಳ್ಳತಕ್ಕಂತಹ ವೀರಬಾಹುವಿನಲ್ಲಿ ಕಾರ್ಯವನ್ನು ಮಾಡತಕ್ಕಂತಹ ಆಳಾಗಿ ಇರತಕ್ಕಂತಹದ್ದೊಂದಾಗತ್ತೆ. ಮತ್ತೆ ಆತನ ಪತ್ನಿಯಾದ ಚಂದ್ರಮತಿ ಮತ್ತು ಮಗು ಲೋಹಿತಾಶ್ವ ಒಬ್ಬ ಬ್ರಾಹ್ಮಣನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ಲೋಹಿತಾಶ್ವ ಆ ಮಾಲೀಕನಿಗೆ ಬೇಕಾದಂತಹ ದರ್ಬೆಯನ್ನ ಕೀಳಕ್ಕೆ ಬಂದಾಗ ಒಂದು ಹಾವಿನಿಂದ ಮೃತಪಡ್ತಾನೆ. ಚಂದ್ರಮತಿ ಇದನ್ನ ತಿಳಿದಂತಹಳು ಆ ಮಗುವಿನ ದೇಹವನ್ನ ತೆಗೆದುಕೊಂಡು ಸ್ಮಶಾನಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಅದಕ್ಕೆ ಕರ್ಮವನ್ನ ಮಾಡಬೇಕು ಅನ್ನತಕ್ಕಂತಹ ವೇಳೆಯಲ್ಲಿ ಹರಿಶ್ಚಂದ್ರ ಅದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಹಾಗವನ್ನ ಕೊಡಬೇಕು, ತೆರಿಗೆಯನ್ನ ಕೊಡಬೇಕು ಅಂತಾಳೆ. 3 ಕಾಸು ಇರೋದಿಲ್ಲ ಚಂದ್ರಮತಿಯ ಕೈನಲ್ಲಿ. ಆಗ ಅದನ್ನ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಆ ಶವವನ್ನ ಅಲ್ಲೇ ಬಿಟ್ಟು ಹೋಗಿರ್ತಾಳೆ. ಆಗ ಇದನ್ನ ನೋಡಿ ಮತ್ತೂ ಅಸತ್ಯವಂತನಾಗಿ ಮಾಡಬೇಕು ಅನ್ನತಕ್ಕಂತಹ ಭಾವದಿಂದ ಕಾಶಿರಾಜನ ಒಂದು ಮಗುವನ್ನ ಸಾಯಿಸಿ ಆಕೆಯ ಮಡಿಲಿಗೆ ಹಾಕ್ಬಿಡ್ತಾರೆ. ಅದನ್ನ ನೋಡಿದಂತಹ ರಾಜ ಆಕೆಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸ್ತಾನೆ. ಅವಳನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಿದ್ದು ಯಾರ ಹತ್ರ? ಹರಿಶ್ಚಂದ್ರನ ಹತ್ರ. ಹರಿಶ್ಚಂದ್ರ ಹಿಂದೆ ಮುಂದೆ ಯೋಚನೆ ಮಾಡೋದೂ ಇಲ್ಲ, ಎಂಥದೂ ಇಲ್ಲ. ರಾಜ ಆಕೆಗೆ ದಂಡನೆಯನ್ನು ಕೊಟ್ಟಿದ್ದಾನೆ, ನಾನು ಆ ದಂಡನೆಯನ್ನು ಪಾಲಿಸಬೇಕು ಅಂತ ಹೇಳಿ ಆಕೆಯನ್ನು ಆ ವಧಾಸ್ಥಾನದಲ್ಲಿ ಕುಳ್ಳಿರಿಸಿ ಸರಿಯಾಗಿ ಆಕೆಯನ್ನು ಕುಳ್ಳಿರಲು ಹೇಳಿ ಆಕೆಯ ಕತ್ತಿನ ಹಿಂಬದಿಗೆ ಖಡ್ಗವನ್ನು ಇಟ್ಟರು. ಸಿದ್ಧನಾಗಿದ್ದಾನೆ ಮತ್ತು ಜೊತೆಗೆ ಹೇಳ್ತಾನೆ, ನಿನ್ನ ಮಾಲೀಕನನ್ನು ನಿನ್ನ ರಾಜನನ್ನು ನೆನೆಸ್ಕೋ ಅಂತ ಹೇಳಿದಾಗ ಆಕೆ ಯಾವ ರೀತಿಯಲ್ಲಿ ಸಿದ್ಧಳಾಗಿದ್ದಾಳೆ ಬಲಿಗೆ ಅಂತ ಹೇಳಿದಾಗ ತುಂಬ ನೋವಾಗುತ್ತೆ. ತನ್ನ ಪತಿಯಾದ ಹರಿಶ್ಚಂದ್ರನಿಂದಲೇ ಆಕೆ ಸಾಯಕ್ಕೆ ಹೊರಟಿರುವಾಗ ಯಾವುದೇ ಯೋಚನೆಯನ್ನು ಮಾಡೋದಿಲ್ಲ ಆ ಚಂದ್ರಮತಿ. ಆ ಚಂದ್ರಮತಿಯ ಚಿತ್ರಣವನ್ನು ರಾಘವಾಂಕ

ನಮಗೆ ಕೊಡ್ತಾನೆ. ಪದ್ಮಾಸನದಲ್ಲಿ ಕುಳಿತಿದ್ದಾಳೆ, ಕಣ್ಣನ್ನ ಮುಚ್ಚಿಕೊಂಡಿದ್ದಾಳೆ. ಶಿವನ ಆ ಶುದ್ಧ ಸ್ಫಟಿಕ ರೂಪವನ್ನ ನೆನೆಸ್ಕೊಳ್ತಾ ಇದ್ದಾಳೆ, ಧ್ಯಾನಿಸ್ತಾ ಇದ್ದಾಳೆ. ತನ್ನ ಪತಿ ಹರಿಶ್ಚಂದ್ರ ರಾಯ ಸತ್ಯವಂತನಾಗಿಯೇ ಬಾಳಲಿ ಅಂತ ಹೇಳಿ ಹರಕೆಯನ್ನ ಮಾಡ್ಕೊಳ್ತಾಳೆ. ಮತ್ತೆ ನನ್ನ ಮಗನಾದಂತಹ ಲೋಹಿತಾಶ್ವನಿಗೆ ಮೋಕ್ಷ ಸಿಕ್ಕಲಿ, ಮುಕ್ತನಾಗಲಿ ಅಂತಂದ್ಕೊಳ್ತಾಳೆ. ನಮ್ಮ ಮಂತ್ರಿ ನೆನೆದುದಾಗಲಿ. ಮತ್ತೆ ರಾಜ್ಯದೊಡೆಯನಾಗಿರತಕ್ಕಂತಹ ವಿಶ್ವಾಮಿತ್ರ ಯಾವತ್ತೂ ಕೀರ್ತಿವಂತನಾಗಿರಲಿ. ಹರಕೆ ನನ್ನನ್ನು ಹೊಡೆ ಹೊಡೆ ಅಂತ ನನ್ನ ಪತಿಯೇ ಆಗಿರತಕ್ಕಂತಹ ಆ ಹರಿಶ್ಚಂದ್ರನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಹರಕೆಯನ್ನ ಕೇಳಿ ಹೂವನೆ ಹಾರಿ ಬಿಟ್ಟಿದ್ದಾಳೆ.

ಪತ್ನಿಯ ಹರಕೆಯನ್ನ ಕೇಳಿ ಬೆರಗಾಗಿ ಹೋಗಿದ್ದಾನೆ ಹರಿಶ್ಚಂದ್ರ. ತಮ್ಮ ಎಲ್ಲ ಸಂಕಷ್ಟಗಳಿಗೆ ಮೂಲ ಕಾರಣನಾಗಿರತಕ್ಕಂತಹ ವಿಶ್ವಾಮಿತ್ರ ನಿತ್ಯನಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾಳಲ್ಲ, ಎಂಥ ನೋವು ಕೊಡುತ್ತೆ. ನಿನ್ನೆ ರಾತ್ರಿ ಮಗನ ಮೃತದೇಹವನ್ನ ನೋಡಿದೆ, ಇಂದು ಈ ಪತ್ನಿಯ ಸಾವನ್ನ ನಾನೇ ನೆರವೇರಿಸ್ಬೇಕಲ್ಲ, ನೋವು ಮಾಡ್ಕೊಳ್ತಾ ಇರ್ತಾನೆ. ಏನೇ ಬರಲಿ, ಎಂಥದೇ ಆಗ್ಲಿ, ನನ್ನ ಪರೀಕ್ಷೆ ನಡೆದು ಹೋಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಏನೇ ಆದರೂ ಸಹಿಸ್ಕೊಳ್ತೀನಿ ಹೊರತು ಸತ್ಯವನ್ನ ಬಿಟ್ಟಿರತಕ್ಕಂಥವನಲ್ಲ ನಾನು. ಆಕೆಯನ್ನ ಚಂದ್ರಮತಿಯನ್ನ ಕೊಲ್ಲುವುದಕ್ಕೆ ಅನುವಾಗಿದ್ದಾನೆ ಹರಿಶ್ಚಂದ್ರ. ಓಹೋ, ಇವನು ಕೊಂದೇ ಬಿಡ್ತಾನೆ ಅನ್ನತಕ್ಕಂತಹ ಭಾವ ದೂರದಲ್ಲಿ ಇದ್ದಂತಹ ವಿಶ್ವಾಮಿತ್ರನಿಗೆ ಗೊತ್ತಾಗಿದೆ. ಆತ ಆಗ ಓಡ್ ಬಂದು ಹೇಳ್ತಾ ಇದ್ದಾನೆ, ಮನಸ್ಸಿನ ಶಂಕೆಯನ್ನೆಲ್ಲ ಈ ಒಂದು ತಾಕಲಾಟವನ್ನೆಲ್ಲ ಬಿಟ್ಟುಬಿಟ್ಟು ನೀನು ನಾನು ಹೇಳಿದಂತೆ ಕೇಳು, ನನ್ನ ಕುಮಾರಿಯರನ್ನ ಮದುವೆಯಾಗು ಅಂತ ಹೇಳಿದಾಗ, ನಾನು ನೀನೇನು ನನಗೆ ಇದುವರೆಗೆ ಎಲ್ಲವನ್ನ ದಾನ ಮಾಡಿದ್ದೀಯೋ ಅದೆಲ್ಲವನ್ನ ನಿನಗೆ ಹಿಂದಿರುಗಿಸ್ತೇನೆ. ಯಾವುದೇ ಯೋಚನೆ ಇಲ್ಲ, ಮತ್ತೆ ನೀನು ಮೊದಲಿನಿಂದ ಅರಸನಾಗಿ ಬಾಳ್ಬಹುದು, ಆದರೆ ನನ್ನ ಕುಮಾರಿಯರನ್ನ ಮದುವೆಯಾಗು ಅಂತ ಕೇಳಿದಾಗ ನಿಜಕ್ಕೂ ಅತ್ಯಂತ ದುಃಖಾನ್ವಿತನಾಗ್ಬಿಡ್ತಾನೆ ಹರಿಶ್ಚಂದ್ರ. ನಾನು ನಿಮ್ಮನ್ನ ಏನೋ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಮ ಇಂಥ ಸಣ್ಣ ಬುದ್ಧಿ ತೋರಿಸ್ಬಿಟ್ರಲ್ಲ.

ಎಲ್ಲಿಂದಲೋ ಆಕಾಶವಾಣಿ ಕೇಳಿ ಬರ್ತಾ ಇದ್ದಾಗ ಮೇಲೆ ನೋಡಿದಾನೆ. ಆ ನಿಮ್ಮನ್ನ ಏನೋ ಪ್ರಾತಸ್ಮರಣೀಯರು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನಿಮ್ಮ ಹಿರಿಯತನಕ್ಕೆ ಈ ಮಾತು ಯೋಗ್ಯವೇ? ನಿಮ್ಮ ಯಾವುದೇ ಆಮಿಷಕ್ಕೂ ನಾನು ಬಲಿಯಾಗೋದಿಲ್ಲ. ನನ್ನ ಐಶ್ವರ್ಯ ಹೋದ್ರೇನು, ರಾಜ್ಯ ಹೋದ್ರೇನು, ನಾನು ರಾಜನಾಗದೇ ಇದ್ದರೇನು, ಯಾವುದಕ್ಕೂ ನಾನು ಜಗ್ಗೋದಿಲ್ಲ. ನನ್ನ ಮಗ ಲೋಹಿತಾಶ್ವ, ಆತನ ಅಸುವಳಿದು ಹೊರಟೋಯ್ತು, ಆದರೂ ನಾನು ಅದಕ್ಕೆ ಜಗ್ಲಿಲ್ಲ. ಈ ಕ್ಷಣ

ನನ್ನ ಪತ್ನಿಯಾದ ಚಂದ್ರಮತಿಯನ್ನು ನಾನು ಕೊಲ್ಲೋದಕ್ಕೆ ಸಿದ್ಧನಾಗಿದ್ದೇನೆ. ಅದರಿಂದ ಯಾವ ಕುಂದು ಉಂಟಾಗೋದಿಲ್ಲ. ಸತ್ಯವನು ಬಿಟ್ಟಿರ ನೆನೆಸಿದಡೆ ಸಾಕು ಅಷ್ಟೇ. ತಾನು ಹಿಡಿದಂತಹ ಖಡ್ಗವನ್ನ ಒಮ್ಮೆ ಜೋರಾಗಿ ಇನ್ನೇನು ಬೀಸಬೇಕು. ಆ ವೇಳೆಗೆ ಮತ್ತೆ ಹೇಳ್ತಾನೆ,

ಹರಿಶ್ಚಂದ್ರ ಹೊಡೆದ ಖಡ್ಗದ ಆ ಹೊಡೆತಕ್ಕೆ ಚಂದ್ರಮತಿಯ ಕೊರಳಿನ ನಡುವಿನಿಂದ ವಿಶ್ವನಾಥನಾಗಿರತಕ್ಕಂತಹ ಶಿವ ಮೂಡಿ ಬಂದಿದ್ದಾನೆ ಪಂಚವಕ್ತ್ರನಾಗಿ. ಆದರೆ ಆಗಿನ ಆ ಶಿವನ ರೀತಿ ಹೇಗಿತ್ತು ಅಂತಂದ್ರೆ, ಶಿವನ ಸುಂದರ ದೇಹದ ಅನಾವರಣವನ್ನ ನಮಗೆ ಕಟ್ಟಿಕೊಡ್ತಾ ಇದ್ದಾನೆ ರಾಘವಾಂಕ. ಶಿವನ ಜಟೆಯ ಪ್ರಶಾಂತತೆಯ ಪ್ರತೀಕವಾದ ಚಂದಿರ ಇದ್ದಂತೆ ಶಿವನ ಜಟೆಯಲ್ಲಿ. ಜಟೆಯ ತುದಿಯಲ್ಲಿ ಫಲವಂತಿಕೆಯ ಪ್ರತೀಕವಾದ ಗಂಗೆ, ಹಣೆಯಲ್ಲಿ ಬುದ್ಧಿಯ ದ್ಯೋತಕವಾದ ಅಗ್ನಿ ನೇತ್ರ, ಕೊರಳಿನಲ್ಲಿ ಕುಂಡಲಿನಿ ಶಕ್ತಿಯ ಸಂಕೇತವಾದ ಸರ್ಪ, ಆತನ ಕರಗಳಲ್ಲಿ ಸೃಷ್ಟಿಶಕ್ತಿಯ ಸಂಕೇತವಾದ ಡಮರುಗ, ನಿಗ್ರಹ ಶಕ್ತಿಯ ಸಂಕೇತವಾಗಿರತಕ್ಕಂತಹ ತ್ರಿಶೂಲ ಇತ್ತಂತೆ. ದೇಹದಲ್ಲಿ ಅಹಂಕಾರ ದಮನದ ಪ್ರತೀಕವಾದ ವ್ಯಾಘ್ರ ಚರ್ಮ, ಶಿವನ ದೇಹಕ್ಕೆ ಬಳಿದುಕೊಂಡ ಆ ಪೂಸಿದ ವಿಭೂತಿ ನಿಷ್ಕಳಂಕತೆಯ ಸಂಕೇತ. ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಆತನ ಆ ಪ್ರಚಂಡ ಆ ಒಂದು ಕಡೆಯ ಆ ಇದು ರುದ್ರ ಮನೋಹರವಾಗಿರತಕ್ಕಂತಹ ಸಂಕೇತವನ್ನ ಆತ ಕಟ್ಟಿಕೊಡ್ತಾ ಇದ್ದಾನೆ. ಅಂತಹ ಶಿವ ಪ್ರತ್ಯಕ್ಷ ಆದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ದಶಭುಜದ ಪುಲಿದೊಗಲಿನ ಆತ ಎಡದಲ್ಲಿ ಗಿರಿಜಯ ನ ಅರ್ಧನಾರೀಶ್ವರನ ತತ್ವಕ್ಕೆ ಸಮೀಪವಾಗಿ ಆ ಗಿರಿಜೆಯನ್ನ ಪಕ್ಕದಲ್ಲಿರಿಸಿಕೊಂಡಂತಹ ಆ ಶಿವ ಎಲ್ಲರಲ್ಲೂ ಎಲ್ಲರಿಗೂ ಕಾಣಿಸಿಕೊಂಡಿದ್ದಾನೆ ಅಂತಂದ್ರೆ ಅಲ್ಲಿರತಕ್ಕಂತಹ ದೇವಾನುದೇವತೆಗಳೆಲ್ಲ ಓಂ ನಮ ಶಿವಾಯ ಅನ್ನತಕ್ಕಂತಹ ರೀತಿಯಲ್ಲಿ ಶಿವನಿಗೆ ಹರ ಹರ ಮಹಾದೇವ ಅಂತ ಹೇಳಿ ಜಯಕಾರವನ್ನ ಮಾಡ್ತಾ ಇದ್ದಾರೆ.

ಮುರಾಸುರನನ್ನ ಸಂಹಾರ ಮಾಡಿದಂತಹ ವಿಷ್ಣು ಬಂದಿದ್ದಾನೆ ಪತ್ನಿ ಸಮೇತನಾಗಿ, ಮತ್ತೆ ಅಬ್ಜಾಸನ ಬ್ರಹ್ಮ ಬಂದಿದ್ದಾನೆ ವಾಣಿ ಸಮೇತನಾಗಿ, ದೇವೇಂದ್ರ ಬಂದಿದ್ದಾನೆ ಶಚಿದೇವಿ ಸಮೇತನಾಗಿ, ಅಗಜಾಪಿತ ಪರ್ವತರಾಜ ಬಂದಿದ್ದಾನೆ, ಈಶ್ವರ ಸುತನಾದ ಗಣೇಶ ಬಂದಿದ್ದಾನೆ, ಈರಾರು ರವಿಗಳು ದ್ವಾದಶಾದಿತ್ಯರು ಬಂದಿದ್ದಾರೆ, ಇಚ್ಛುಕೋದಂಡನಾಗಿರ್ತಕ್ಕಂತಹ ಮನ್ಮಥನೂ ಬಂದಿದ್ದಾನೆ, ನವಗ್ರಹಗಳು ಸೂರ್ಯಚಂದ್ರರಾದಿಯಾಗಿ ನವಗ್ರಹಗಳೆಲ್ಲ ಒಂದೇ ಎಡೆ ಸೇರಿಬಿಟ್ಟಿದ್ದಾರೆ. ಈ ಐದು ಅವಸರದಳು ಆತನನ್ನ ಆ ಶಿವನ ಸಾಕ್ಷಾತ್ಕಾರವನ್ನು ನೋಡುವ ಅವಸರದ

0: ಅವರು ಇವರು ಅಂತ ಏನ್ ಹೇಳಬೇಕು. ಸರ್ವ ದೇವರಿಗೂ ಸಹ ತಮ್ಮ ತಮ್ಮ ಪತ್ನಿಯರೊಂದಿಗೆ ಧಾವಿಸಿ ಬಂದಿದ್ದಾರೆ ಅನ್ಬೇಕಾದ್ರೆ ಆ ಮಹಾದೇವನ ಆ ಒಂದು ಅಪ್ರತಿಮ ಒಂದು ಸೌಂದರ್ಯದ ಬಗ್ಗೆ ಏನ್ ಹೇಳಬೇಕು ಅಂತ ಹೇಳ್ತಾ ಇದ್ದಾನೆ ಕವಿ. ಇಷ್ಟೆಲ್ಲ ಆದ್ಮೇಲೆ ಕುಡಿದೌಷಧಂ ಬಾಯಿಗೆ ನಿಗ್ರಹ ಪರಿಶುದ್ಧ ಸತ್ಯದಂತಹ ಆ ಹರಿಶ್ಚಂದ್ರನ ಆ ಒಂದು ಸತ್ಯದ ಮುಂದೆ ಇನ್ಯಾವುದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಆತನ ಸತ್ಯವನ್ನ ನಿರ್ನಾಮ ಮಾಡಿ ಆತನನ್ನ ಸುಳ್ಳನ್ನ ಮಾಡಬೇಕು ಅಂತ ಯೋಚಿಸಿದಂತಹ ವಿಶ್ವಾಮಿತ್ರನಿಗೆ ಈಗ ನೋಡ್ತಾ ಇದ್ದಾನೆ ಆತನಿಗೂ ಸಹ ಕಡೆಯಲ್ಲಿ ಹರಿಶ್ಚಂದ್ರನಾದರೂ ಶಿವನ ದರ್ಶನವನ್ನ ಮಾಡಿಸಿದ್ದಾನೆ ಅಂತಂದ್ರೆ ಶತ್ರುವಿಗೂ ಮಾಡಿಸಿದ್ದಾನೆ ಅಂತಂದ್ರೆ ಶತ್ರು ಅಂತ ಯೋಚನೆ ಮಾಡ್ತಾ ಇಲ್ಲ ಹರಿಶ್ಚಂದ್ರ, ಗುರುಸ್ವರೂಪದಲ್ಲೇ ನೋಡ್ತಾ ಇದ್ದಾನೆ. ಎಲ್ಲರಿಗೂ ಸಹ ಶಿವನ ಒಂದು ಆ ಒಂದು ಇದನ್ನ ತೋರಿಸ್ತಾನೆ ಅಂತಂದ್ಮೇಲೆ ಇನ್ನೇನು ಹೇಳಬೇಕು. ಆಗ ಯೋಚನೆ ಮಾಡಿದಂತಹ ವಿಶ್ವಾಮಿತ್ರ ವಸಿಷ್ಠರ ಜೊತೆಯಲ್ಲಿ ಅಲ್ಲಿಗೆ ಬಂದು ಹೇಳ್ತಾ ಇದ್ದಾನೆ.
1: ನೆನೆದು ಚಾಂಡಾಲ ಕಿಂಕರನಾಗಿಯೇ ಸುಡುಗಾಡಕಾದು ಸುಡುಗಾಡಕಾದು ಶವಶಿರ

ಆ ಮಹಾದೇವನ ಆ ಒಂದು ರೂಪವನ್ನ ನೋಡ್ತಾ ನೋಡ್ತಾ ಹರಿಶ್ಚಂದ್ರ ತನ್ನ ಭಾವ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದಾನೆ. ಆದರೂ ಶಿವನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಚಾಂಡಾಲನಾಗಿ ನಾನು ವೀರಬಾಹುವಿನಲ್ಲಿ ಸ್ಮಶಾನವನ್ನ ಕಾಯ್ತಾ ಇದ್ದಂತಹ, ಹೊಲವೇಷವನ್ನು ಹೊತ್ತಂತಹ, ಈ ಸುಡುಗಾಡಿನಲ್ಲಿ ವಾಸಿಸುವಂತಹ, ಈ ಶವಶಿರರ ಅಕ್ಕಿಯನ್ನ ಯಾವುದೇ ರೀತಿಯ ಆಲಸಿಕೆ ಇಲ್ಲದೆ ಅಸಹ್ಯವಿಲ್ಲದಂತೆಯೇ ಉಂಡು ಜೀವಿಸ್ತಾ ಇರತಕ್ಕಂತಹ ನನ್ನ ಬಳಿಗೆ ಪಾವನ ಮೂರ್ತಿಯಾದ ಶಿವ, ನೀವು ಹೇಗೆ ಬಂದ್ರಿ, ಏಕೆ ಬಂದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಜೊತೆಗೆ ವರಪುತ್ರನಾದಂತಹ ನನ್ನ ಮಗನನ್ನ ಕಳೆದುಕೊಂಡು ಆತನನ್ನ ನಾನೇ ನೋಡ್ತಾ ನೋಡ್ತಾ ನನ್ನ ಪತ್ನಿಯಾಗಿರತಕ್ಕಂತಹ ಚಂದ್ರಮತಿಯ ಸಾವಿಗೆ ನಾನೇ ಕಾರಣನಾಗಿ ಇಷ್ಟೆಲ್ಲ ನಾನು ಪಾಪದ ಕೆಲಸವನ್ನು ಮಾಡಿದ್ರೂ ನನ್ನನ್ನು ನೋಡಲಿಕ್ಕಾಗಿ ನೀವು ಬಂದ್ರಲ್ಲ, ಅದು ದೇವಾನುದೇವತೆಗಳ ಸಹಿತವಾಗಿ ನಿಮ್ಮ ಒಂದು ನನ್ನ ಮೇಲಿನ ಅಭಿಮಾನಕ್ಕೆ ನಾನು ಏನೆನ್ನಲ್ಲಿ ತಂದೆ ಅಂತ ಹೇಳ್ತಾ ಆ ಪರಶಿವನ ಪಾದಗಳಲ್ಲಿ ಶರಣಾಗತಿಯ ಪ್ರತೀಕವಾದಂತೆ ಅಡ್ಡ ಬಿದ್ದ್ಬಿಟ್ಟಿದ್ದಾನೆ ಹರಿಶ್ಚಂದ್ರ. ಆಗ ಶಿವ ಏನು ಹೇಳ್ದ?

ಸತ್ಯವಿಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ಸತ್ಯವಿಲ್ಲ ಅನ್ನತಕ್ಕಂತಹ ಭಾವದಲ್ಲಿ ನೀನು ಬೆಳ್ಕೊಂಡು ಬಂದಿದೀಯ. ನೀನು ಹೇಳ್ತಾ

0: ಯಾ ಹೊಲೆಯನ ವೇಷ ನಾನ್ ಹೊತ್ತಿದ್ದು ಅಂತ. ಆದ್ರ ಹೊಲೆಯನಿಗೆ ನೀನ್ ಸೇವೆ ಮಾಡಿದೆಯಲ್ಲ, ಅದು ಹೊಲೆಯನ ಸೇವೆ ಇಲ್ಲ, ಗುರು ಸೇವೆ. ನೀನು ಆ ಹೊಲೆವೇಷವನ್ನ ಹೊತ್ತೆ ಹೊತ್ತೆ ಅಂತಕ್ಕಂತಹ ಭಾವ ಬೇಡ ನಿನಗೆ, ಅದು ಪಾವನ ಪುಣ್ಯವೇಷ. ಸುಡುಗಾಡನ ಕಾದೆ ಅಂತ ಹೇಳ್ತಾ ಇದೆಯಲ್ಲ, ಅದು ಸುಡುಗಾಡಲ್ಲ, ಯಜ್ಞವನ್ನ ರಕ್ಷಿಸುವಂತಹ ಠಾವು. ನೀನು ಅನುದಿನವೂ ನಾನು ಶವದ ಶಿರವನ್ನ ಶಿರದ ಅಕ್ಕಿಯನ್ನ ಊಟ ಮಾಡಿದ್ದೀನಿ ಅನ್ನತಕ್ಕಂತಹ ಭಾವ ನಿನ್ನದಿದೆಯಲ್ಲ, ಅದಲ್ಲ ಅನಪೇಯ ಚಾಂದ್ರಾಯಣ ವ್ರತ. ಪ್ರಾಯಶ್ಚಿತ್ತಾರ್ಥವಾಗಿ ಮಾಡತಕ್ಕಂತಹ ಆ ವ್ರತಗಳು, ಒಂದು ಪಿಪೀಲಿಕಾ ಚಾಂದ್ರಾಯಣ ಹಾಗೂ ಯವ ಮಧ್ಯ ಚಾಂದ್ರಾಯಣ ಅಂತ ಎರಡು ಚಾಂದ್ರಾಯಣ ವ್ರತಗಳು. ಅದನ್ನು ಮಾಡಿದಂತಹ ಪುಣ್ಯ ನಿನ್ನದು. ಅನ್ಯಾಯವಾಗಿ ಮಗನ ಶವವನ್ನ ನೋಡದೆ ಅನ್ನತಕ್ಕಂತಹ ಭಾವ, ನಿನ್ನ ಮೋಹವನ್ನ ನೀನು ಕಳ್ಕೊಂಡಿದೀಯಾ ಅಷ್ಟೇ ಅಂತ ಹೇಳ್ತಾ, ಯಾವುದಕ್ಕೂ ಅಂಜಬೇಡ ಹರಿಶ್ಚಂದ್ರ, ನೀನು ಯಾವುದೇ ಕೆಟ್ಟ ಕೆಲಸವನ್ನ ಮಾಡಿಲ್ಲ, ಯಾವುದೇ ಮೈಲಿಗೆಯನ್ನ ನೀನು ಹಾಕ್ಕೊಂಡಿಲ್ಲ ಅನ್ನತಕ್ಕಂತಹ ರೀತಿಯಲ್ಲಿ ಹರಿಶ್ಚಂದ್ರನನ್ನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ನೇಹ ಭಾವದಿಂದ ಸಮಾಧಾನಿಸಿದ್ದಾನೆ ಆ ಪರಶಿವ.
1: ಇದುವರೆಗೆ ಕಾವ್ಯ ವಾಚನ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು. ಸಮಯ 3:05. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ಮಹರ್ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸರ್ಕಸ್ ಚಿತ್ರದ ಗೀತೆ. ಹಾಡಿದ್ದಾರೆ ಪಾಪಾನ್ ಹಾಗೂ ಶ್ರೇಯಾ ಘೋಷಾಲ್. ಕುಮಾರ್ ಅವರ ಸಾಹಿತ್ಯಕ್ಕೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತ ನಿರ್ದೇಶನ.

0: ಈ ಹಾಡು ಕೇಳಿದಾಗಲಂತೂ ನಮ್ಮ ಹೃದಯ ಸಮುದ್ರ ಕಲಕಿ ರೋಷಾಗ್ನಿಜ್ವಾಲೆ ಭುಗಿಲೇಳುವುದಂತೂ ನಿಜ. ನಮ್ಮ ಅಣ್ಣ ಅವರ ಹಾಡುಗಳು ಒಂದೊಂದು ಒಂದು ಅಮೂಲ್ಯವಾದ ರತ್ನ. ಇದೇನಿದು, ಗೋಟೂರಿ ಅವರು ಹಾಡುಗಳ ಬಗ್ಗೆ ಹೇಳ್ತಾ ಜಾಹೀರಾತಿನ ಶೈಲಿಯಲ್ಲಿ ಮಾತಾಡೋಕೆ ಶುರು ಮಾಡಿದ್ದಾರಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆಯಲ್ಲ. ಹೌದು ಶ್ರೋತೃ ಬಾಂಧವರೇ, ನಾನು ಪ್ರಪ್ರಥಮವಾಗಿ ಆಕಾಶವಾಣಿಯ ವಾಣಿಜ್ಯ ವಿಭಾಗದಲ್ಲಿ ಜಾಹೀರಾತುಗಳಿಗೆ ಕಂಠದಾನ ಮಾಡ್ತಿದ್ದೆ. ಅದರ ವಾಸನೆ, ಅದರ ನೆನಪು ಇದ್ದಕ್ಕಿದ್ದ ಹಾಗೆ ಮರುಕಳಿಸಿತು. ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು, ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜೈ ಕನ್ನಡ ತಾಯಿ, ಜೈ ಭುವನೇಶ್ವರಿ.
1: ಕೇಳುಗರೆ, ಗೋಟೂರಿಯವರ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು 101.3.
2: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
2: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: Akashvani FM Rainbow 101.3 MHz Musically yours.
1: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಇದು ನಮ್ಮ ಹೀಗಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 3:10. ಪ್ರಶ್ನೆ ಕೇಳುವಂತಹ ಸಮಯ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಉತ್ತರಕ್ಕಾಗಿ ನೀವು ಕೂಡ ತಯಾರಿದ್ದೀರಿ ಅಂತ ಅನ್ಕೊಳ್ತೀನಿ. ಏನು ಮೊದಲನೇ ಪ್ರಶ್ನೆನ ಕೇಳ್ತಾ ಇದ್ದೀನಿ, ಒಂದು ಆಡಿಯೋ ಬಿಟ್ನ ಮೂಲಕ ಈ ಪ್ರಶ್ನೆಯನ್ನು ಆರಂಭಿಸ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ.

ಇಂಥ ಒಂದು ಉದ್ದವಾದ ಹಾಡನ್ನ ಹಾಡಿದವ್ರು ಯಾರು ಅಂತ ನಾನು ಹೇಳ್ತೀನಿ. ಆದರೆ ಈ ಹಾಡಿನ ಕರ್ತೃ ಯಾರು, ಈ ಭಾವಗೀತೆಯ ಕರ್ತೃ ಯಾರು ಅನ್ನೋದನ್ನ ನೀವು ನಮಗೆ ಹೇಳಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸರಿಯಾದ ಉತ್ತರ ಕೊಟ್ಟವರಲ್ಲಿ ಮೊದಲಿಗರು ನೇತ್ರಾ. ಕೆಂಗೇರಿಯಿಂದ ಅಭಿನಂದನೆಗಳು ನೇತ್ರಾ. ಹರೀಶ್ ಮಲ್ಲೇಶ್ವರಂಯಿಂದ ಮತ್ತೆ ಸುಧಾ ಬೂದಿಹಾಳಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜೊತೆಗೆ ಲಕ್ಷ್ಮಣ ಸಿ ಎನ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ರಾಕೇಶ್ ಹರಿಹರದಿಂದ, ಜೊತೆಗೆ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ. ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ಪದ್ಮಶ್ರೀಯವರ ಕುಟುಂಬದವರು, ಇವರಿಷ್ಟು ಜನ ಸರಿಯಾದ ಉತ್ತರನ ಕೊಟ್ಟವರು, ಇನ್ನೊಂದಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಸೊ ಪರವಾಗಿಲ್ಲ, ಕನ್ಫ್ಯೂಸ್ ಆದರೂ ಕೂಡ ಪರವಾಗಿಲ್ಲ. ಅದು ಇನ್ನೊಂದ್ಸಲ ಕೇಳಿಸ್ಬಿಡ್ತೀನಿ ಆ ಆಡಿಯೋ ಬಿಟ್ಟನ್ನ.

ಇಂಥ ಮುದ್ದಾದ ಹಾಡಿನ ಮುದ್ದಾದ ಧ್ವನಿಯಾಗಿದ್ದು ವಿದ್ಯಾಮೂರ್ತಿ ಎಂಬ ಖ್ಯಾತ ಗಾಯಕಿ. ಇದನ್ನ ಬರೆದವ್ರು ಯಾರು ಅಂತ ಕೇಳಿದ್ದೆ, ಸಾಕಷ್ಟು ಜನ ಉತ್ತರನ ಕಳಿಸಿದ್ರಿ. ಆ ಉತ್ತರದಲ್ಲಿ ಸರಿಯಾದ ಉತ್ತರ ಆಗಿದ್ದು ಒಂದಿಷ್ಟು ಜನದ್ದು, ಅವರ ಹೆಸರುಗಳನ್ನ ತಿಳಿಸಿದ್ದೀನಿ. ಸೊ ಸರಿಯಾದ ಉತ್ತರ ಆಗಿತ್ತು HS ವೆಂಕಟೇಶ್ ಮೂರ್ತಿಯವರು. HS ವೆಂಕಟೇಶ್ ಮೂರ್ತಿಯವರ ರಚನೆಯ ಈ

ಗೀತೆ, ಈ ಭಾವಗೀತೆ ವಿದ್ಯಾಮೂರ್ತಿ ಅವರು ಹಾಡಿದ್ರು. ಸೊ ಈ ಹಾಡನ್ನ ಕೂಡ ಸಾಕಷ್ಟು ಭಾವಗೀತೆಗಳಲ್ಲಿ ಒಂದು ಉತ್ತಮ ಸಾಲಿನಲ್ಲಿ ನಿಲ್ಲುವಂತಹ ಗೀತೆ ಅಂತಾನೆ ಹೇಳ್ಬಹುದು. ಸಮಯ 3:18 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. ರಥದ ಆಕಾರದಲ್ಲಿರುವ ಯಾವ ದೇವಸ್ಥಾನ ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ ಅನ್ನೋದು ಪ್ರಶ್ನೆ. ರಥದ ಆಕಾರದಲ್ಲಿರುವಂತಹ ಯಾವ ದೇವಸ್ಥಾನ ಸೂರ್ಯ ದೇವರಿಗೆ ಅರ್ಪಿತವಾಗಿದೆ, ಸಮರ್ಪಿತವಾಗಿದೆ? ಇದು ತುಂಬಾ ಈಸಿಯಾದ ಉತ್ತರ. ಆ ಊರಿನ ಹೆಸರು ಕೂಡ ನೀವು ನಮಗೆ ಹೇಳಲೇಬೇಕು, ಆಗ ಮಾತ್ರ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. 3:18, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

ಪ್ರಶ್ನೆ ಕೇಳಿದ್ದೆ, ಉತ್ತರಗಳ ಸುರಿಮಳೆ ಆಗಿದೆ. ಸರಿಯಾದ ಉತ್ತರ ಕಳಿಸಿದವರಲ್ಲಿ ಸಾಕಷ್ಟು ಜನ ಇದ್ದಾರೆ. ಒಂದು ಮೊದಲನೆಯವರು ಸರಿಯಾಗಿ ಉತ್ತರ ಕಳಿಸಿದವರು ಜಗದಾಂಬಿಕಾ ಹಂಸವೇಣಿ, ಮತ್ತೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜೊತೆಗೆ ನಿತ್ಯ ನೆಲಮಂಗಲದಿಂದ, ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಅನಿಲ ವಿಷ್ಣುನವರ್, ಮತ್ತೆ ಜೊತೆಗೆ ಜಗಳೂರು ಹನುಮಂತಪುರದಿಂದ ಹೊನ್ನೂರ್ ಅಲಿಯವರ ಉತ್ತರ ಕೂಡ ಸರಿಯಾಗಿದೆ. ಸುಮಿತ್ರಾ ಸಂಡೂರಿಂದ ಬಿಂದು ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸುಧಾ ನಾರಾಯಣ್ ಕೆ ಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ಯಾರು ಇವರು, ಮಲಾಡಿ ಹಳ್ಳಿಯಿಂದ ತಿರುಕುನ ಬೆಳಗ, ಇವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುನಂದ ಸ್ಕಂದ, ಜೊತೆಗೆ ಒಂದಿಷ್ಟು ಕನ್ಫ್ಯೂಷನ್ ಮಾಡ್ಕೊಂಡಿರೋ ನಮ್ಮ ಕೇಳುಗರು ಕೂಡ ಇದ್ದಾರೆ. ಮಂಜು ದೇವಲಕೆರೆ ಸರಿಯಾದ ಉತ್ತರ, ರೀ ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರ ಕೊಟ್ಟವರು. ರಾಮಚಂದ್ರಪುರಂ ಕುಟುಂಬದಿಂದ ಪದ್ಮಶ್ರೀ ಅವರು, ಗಾಯತ್ರಿ ಧಾರವಾಡದಿಂದ, ಅನ್ನಪೂರ್ಣೇಶ್ವರಿ ನಗರದಿಂದ ನಾಗರಾಜ್ ರಾವ್, ಮಂಡಿಕಲ್ ಕೃಪಾ ಗುರುರಾಜ್ ಅವರ ಕುಟುಂಬದವರು, ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು ಎಸ್ ಎಂ ಶೋಭಾ ಹಾಸನದಿಂದ, ಯಾವುದದು ಆ ಮಂದಿರ ಅಂತ, ಹರಿಹರ ಕಾಲೋನಿಯಿಂದ ರಾಜ್ಕುಮಾರ್ ಕತ್ರಕಿ ಅವರ ಸರಿಯಾದ ಉತ್ತರ ಕಳಿಸಿದ್ದಾರೆ. ಗೀತಾ ಜೋಶಿ ಶ್ಯಾಮಲಾ ಮತ್ತೆ ಮೀನಾಕ್ಷಿ ಎಣ್ಣೆ ಮೈಲಿಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಬಿ ಎಂ ವಿಶ್ವನಾಥ್, ಜೊತೆಗೆ ಬೆಂಗಳೂರು ಅಂತ ಕಳಿಸಿದವರು ಯಾರಪ್ಪ ಇವರು. ಮತ್ತೆ ಸರಿಯಾದ ಉತ್ತರ ಕೊಟ್ಟವರು ಬುದೇವಪ್ಪ ಗೌಡ ಯಾದಗಿರಿಯಿಂದ, ಜೊತೆಗೆ ಹರೀಶ್ ಮಲ್ಲೇಶ್ವರಂಯಿಂದ, ಮತ್ತೆ ಹೇಮಸಾಗರದಿಂದ ಚಂದ್ರಶೇಖರ್ ಅವರು, ಜೊತೆಗೆ ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟವರು. ಒಂದಿಷ್ಟು ಜನ ತಪ್ಪಾದ ಉತ್ತರ ಕೂಡ ಕೊಟ್ಟಿದ್ದಾರೆ. ಒಂದಿಷ್ಟು ಕನ್ಫ್ಯೂಷನ್ಸ್ ಕೂಡ ಆಗಿದೆ. ನಾನು ಕೇಳಿದ ಪ್ರಶ್ನೆ ಏನಿತ್ತು ಅಂದ್ರೆ, ರಥದ ಆಕಾರದಲ್ಲಿರೋ ಯಾವ ದೇವಸ್ಥಾನ ಸೂರ್ಯದೇವರಿಗೆ ಸಮರ್ಪಿತವಾಗಿದೆ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಗಿತ್ತು ಪುರಿಯಲ್ಲಿರೋ ಸೂರ್ಯ ದೇವಾಲಯ. ಪುರಿ ಜಗನ್ನಾಥ ಸೂರ್ಯ ದೇವಾಲಯ ರಥದ ಆಕಾರದಲ್ಲಿದೆ. ಇದು ಸೂರ್ಯ ದೇವರಿಗೆ ಅರ್ಪಿತವಾದ ಭಾರತದ ದೇವಾಲಯ ಅಂತ ಹೇಳಬಹುದು. ಸಮಯ 3:25 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ನಾವು ವೇದ ಉಪನಿಷತ್ಗಳ ಬಗ್ಗೆ ಕೇಳೇ ಇರ್ತೀವಿ. ತುಂಬಾ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ವಿಷಯಗಳು ಗೊತ್ತಿರುತ್ತೆ. ಇಲ್ಲಿ ನಾನು ಕೇಳ್ತಾ ಇರೋ ಪ್ರಶ್ನೆ, ಸತ್ಯಮೇವ ಜಯತೆ ಅನ್ನೋ ಪದನ ಯಾವ ಉಪನಿಷತ್ತಿನಿಂದ ತಗೊಳ್ತಾಳಾಗಿದೆ? ಸತ್ಯಮೇವ ಜಯತೆ ಅನ್ನೋ ಪದವನ್ನ ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅನ್ನೋ ಪ್ರಶ್ನೆಗೆ ನೀವು ನಮ್ಗೆ ಉತ್ತರನ ತಲುಪಿಸಬೇಕಾಗಿರೋದು 9408090103 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸತ್ಯಮೇವ ಜಯತೆ ಇದನ್ನ ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ನಾನು ಕೇಳಿದ್ದೆ. ನಾನು ತುಂಬಾ ಕ್ಲಿಯರ್ ಆಗಿ ಉಪನಿಷತ್ ಅಂತ ಹೇಳದ ಮೇಲೂ ಕೂಡ ಇಲ್ಲಿ ಒಂದಷ್ಟು ಜನ ಭಗವದ್ಗೀತೆ ಅಂತ ಸಂದೇಶನ ಕಳಿಸಿದ್ದಾರೆ. ಆದರೆ ಸರಿಯಾದ ಉತ್ತರ ಕೊಟ್ಟವರು ಕೂಡ ಇಲ್ಲಿ ಸಾಕಷ್ಟು ಜನರ ಲಿಸ್ಟ್ ಇದೆ. ನೇತ್ರಾ ಕೆಂಗೇರಿಯಿಂದ, ಮತ್ತೆ ಜಗದಾಂಬಿಕಾ ಹಂಸವೇಣಿ, ಜೊತೆಗೆ ಲೀಲಾ ಬೇಗೂರಿಂದ, ಶ್ಯಾಮಲಾ ಜೆ ಪಿ ನಗರಿಂದ, ಮತ್ತೆ ಬೆಂಗಾಲಿ ಈರಣ್ಣ ಅವರು ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕಳಿಸಿದ್ದಾರೆ. ರಘುನಾರಾಯಣ್ ಬೆಂಗಳೂರಿಂದ, ಜೊತೆಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ, ಶ್ರೀಹಾಯನ್ ಹರಿಹರದಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂಯಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ತ್ರಿಕನ ಬಳಗ ಮಲ್ಲಾಡಿಹಳ್ಳಿ, ಮತ್ತೆ ಸುಧಾ ಬೂದಿಹಾಳ್, ಸುಧಾ ನಾರಾಯಣ್ ಹೆಚ್ ಕೆ ಹಳ್ಳಿಯಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸದ್ಲಿಂಗಮೂರ್ತಿ ಸಿರಿಗೆರೆಯಿಂದ, ಮತ್ತೆ ಎಸ್ ಕೆ ಸುಬ್ಬರಾಯಪ್ಪ, ಜೊತೆಗೆ ಬಿಂದು ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಕಲಬುರಗಿಯಿಂದ ದತ್ತು, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಧನ್ಯವಾದಗಳು. ರಾಜ್ಕುಮಾರ್ ಕಾತ್ರಿಕಿ, ಮತ್ತೆ ದೇವಲಕೆರೆ ಪಾವಗಡ ತಾಲೂಕಿಂದ ಮಂಜು ಅವರು ಸಂದೇಶನ ಕಳಿಸಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಗೀತಾ ಜೋಶಿ, ಅನಿಲ ಬಿಷ್ಟನವರ್, ಮತ್ತೆ ಮಂಡಿಕಲ್ ಕೃಪಾ ಉಮೇಶ್, ಜೊತೆಗೆ ಪದ್ಮಶ್ರೀ ಅವರ ಕುಟುಂಬದವರು ಎಸ್ ಎನ್ ಜೋಬಾ ಹಾಸನದಿಂದ, ಉಲ್ಲಾಸ ಮಲಾಡಿಯಲ್ಲಿ ಮಾರುತಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ರಘು ರಾಯಚೂರಿಂದ, ಮತ್ತೆ ಒಂದು ಹರಿಹರ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಗಾಯತ್ರಿ ಧಾರವಾಡದಿಂದ ಜಯಪುಟ್ಟಸ್ವಾಮಿ, ಜೊತೆಗೆ ದೊಡ್ಡಮೇಟಿ ಕರ್ಕೆ ತೀರ್ಥಪ್ರಸಾದ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಶಂಕರಪ್ಪ ಪಾಂಜಾಳ, ಮತ್ತೆ ಮೀನಾಕ್ಷಿ ಎಣ್ಣೆ ಮೈಲಿಯಿಂದ, ಸುನಂದ ಸ್ಕಂದ ಲೇಔಟ್ ಇಂದ, ಸಿಂಧನೂರು ಸುರೇಶ್ ಅವರು, ಬುದೇವಪ್ಪ ಗೌಡ, ಭೂಮಿಕಾ ಬಸವರಾಜ್, ವಿನಯ್ ನಾಗರಾಜ್ ಅವರು, ಇಷ್ಟೂ ಜನ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಶ್ರಾವ್ಯ ಹರಿಹರದಿಂದ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸರಿಯಾದ ಉತ್ತರ ಏನು ಅಂತ ಮುಂಡಕ ಉಪನಿಷತ್ತಿನಿಂದ ಈ ಸತ್ಯಮೇವ ಜಯತೆ ಅನ್ನುವ ಪದವನ್ನ ತೆಗೆದುಕೊಳ್ಳಲಾಗಿದೆ. ಸರಿಯಾದ ಉತ್ತರ ಇದಾಗಿತ್ತು. ಸಮಯ ಸರಿಯಾಗಿ 3:33. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

3:42 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. 2012 ಬಿಡುಗಡೆಯಾದ ಚಿತ್ರ ಗಾಡ್ ಫಾದರ್, ಉಪೇಂದ್ರ ಅವರ ಹಿಟ್ ಚಿತ್ರಗಳಲ್ಲಿ ಒಂದು ಗಾಡ್ ಫಾದರ್ ಅಂತ ಹೇಳಬಹುದು. ಈ ಗಾಡ್ ಫಾದರ್ ಚಿತ್ರದಲ್ಲಿ ಉಪೇಂದ್ರ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ ನಟಿ ಯಾವ ತಾರೆಯ ಮಗಳು? ಗಾಡ್ ಫಾದರ್ ಚಿತ್ರದಲ್ಲಿ ಉಪೇಂದ್ರ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ ನಟಿ ಯಾವ ತಾರೆಯ ಮಗಳು ಅನ್ನೋದು ಪ್ರಶ್ನೆ. ನೀವು ನಮಗೆ ಉತ್ತರ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ 3:47 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. 2012 ಬಿಡುಗಡೆಯಾದ ಚಿತ್ರ ಉಪೇಂದ್ರ ಅವರ ಗಾಡ್ ಫಾದರ್ ಚಿತ್ರ, ಕನ್ನಡದಲ್ಲಿ 50 ದಿನಗಳ ಕಾಲ ಸೂಪರ್ ಹಿಟ್ ಆಗಿ ಓಡಿದಂತಹ ಚಿತ್ರ ಇದು. ಇದರಲ್ಲಿ ನಾನು ಕೇಳಿದ ಪ್ರಶ್ನೆ ಏನು ಅಂದ್ರೆ, ಉಪೇಂದ್ರ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ ನಟಿ ಯಾವ ತಾರೆಯ ಮಗಳು ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಸರಿಯಾದ ಉತ್ತರ ಕೊಟ್ಟವರು ಮೊದಲು ಜಗದಾಂಬಿಕಾ ಹಂಸವೇಣಿ, ಆಮೇಲೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರ ಕೆಂಗೇರಿ ಲೀಲಾ ಬೇಗೂರ್, ಮತ್ತೆ ಬೂದಿಗೆರೆ ಮುರಳಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಶ್ಯಾಮಲಾ ಜೆಪಿ ನಗರದಿಂದ ಪದ್ಮಶ್ರೀ ಅವರ ಕುಟುಂಬದವರು ಅನಿಲ ಬಿಷ್ಟಣ್ಣ, ಮತ್ತೆ ಶ್ರೀಯಾನ್ ಹರಿಹರದಿಂದ ಎನ್ ಜಿ ಬಸವರಾಜ್, ಚಿತ್ರದುರ್ಗದಿಂದ ಬಿಂದು ಪ್ರಕಾಶ್, ಮತ್ತೆ ಸುಭಾನ್ ಕೋರಿ, ಎಸ್ ಎಂ ಶೋಭಾ ಹಾಸನ, ಗಾಯತ್ರಿ ಧಾರವಾಡ, ಜೊತೆಗೆ ಮಂಜು ದೇವಲಕೆರೆ ಸರಿಯಾದ ಉತ್ತರನ ಕೊಟ್ಟಿದ್ರೆ, ಹೆಸರನ್ನು ಹೇಳದೆ ಉತ್ತರನ ಕೊಟ್ಟವರು ಶ್ರೀನಿವಾಸ್ ಮೂರ್ತಿ. ನಿಮ್ಮ ಹೆಸರು, ನಿಮ್ಮ ಸಂದೇಶ ಎಲ್ಲವೂ ಒಂದೇ ಮೆಸೇಜ್ ಅಲ್ಲಿ ಇರಬೇಕು ದಯವಿಟ್ಟು. ಮತ್ತೆ ಮಲಾಡಿ ಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಪದ್ಮಕಾಂತ್, ರಾಮದಾಸ್, ಗುಣವತಿ ಭೀಮಪ್ಪ, ಎ ಹರಿಹರನ್ ಅವರು, ತೀರ್ಥ ಪ್ರಸಾದ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ವೇದಶೆಟ್ಟಿ ಕಾಳ್ವಾರ, ವಿನಯ್ ನಾಗರಾಜ್ ಇವರೆಲ್ಲರ ಉತ್ತರ ಕೂಡ ಸರಿಯಾಗಿದೆ. ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸರಿಯಾದ ಉತ್ತರ ಆಗಿತ್ತು ಅದು ಜಯಮಾಲಾ ಅವರ ಮಗಳು ಸೌಂದರ್ಯ, ಸರಿಯಾದ ಉತ್ತರ ಆಗಿತ್ತು. ಮತ್ತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:48. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ಸಮಯ ಸರಿಯಾಗಿ 3:53. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇದು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ ಆಗಿತ್ತು. ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲು. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮ್ಯೂಸಿಕಲಿ ಯಾರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಗುಲ್ಮಹೋರ್ ಹಿಂದಿ ಗೀತೆಗಳ ಜೊತೆ ಜೊತೆಗೆ ಒಂದಷ್ಟು ಮಾತುಕತೆಯಲ್ಲಿ ನಿಮ್ ಜೊತೆಯಲ್ಲಿ ನಾನಿರ್ತೀನಿ ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

4:18 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಗುಲ್ಮೊಹರಲ್ಲಿ ಹಿಂದಿ ಗೀತೆಗಳ ಜೊತೆಗೆ ಸಾಕ್ತಾ ಇದೀವಿ. ಒಂದಷ್ಟು ಮಾತುಕತೆ ಅನ್ನೋದಾದ್ರೆ, ಕೋಪ ಯಾರಿಗೆ ಬರಲ್ಲ ಹೇಳಿ? ಕೋಪ ಪ್ರತಿನಿತ್ಯ ಎಲ್ಲರ ಬಾಳಲ್ಲೂ ಒಂದ ಇಲ್ಲ ಇನ್ನೊಂದು ಕಾರಣಕ್ಕೆ ಕಾಣಿಸ್ಕೊಳ್ತಾನೆ ಇರುತ್ತೆ. ಫ್ರೆಂಡ್ಸ್ ಮಧ್ಯ ಇರಬಹುದು, ಅಪ್ಪ ಮಗನ ಮಧ್ಯ ಇರಬಹುದು, ಅಮ್ಮ ಮಗಳ ಮಧ್ಯ ಇರಬಹುದು, ಗಂಡ ಹೆಂಡತಿ ಮಧ್ಯ ಇರಬಹುದು, ಅಕ್ಕ ತಮ್ಮನ ಮಧ್ಯ ಇರಬಹುದು, ಅಕ್ಕ ತಂಗಿ, ಹೀಗೆ ಎಂಥ ಮಧುರ ಸಂಬಂಧನೇ ಇದ್ರೂ ಸಹ ಈ ಕೋಪ ಸಂಬಂಧಗಳ ಮಧ್ಯದಲ್ಲಿ ಒಂದಿಲ್ಲ ಒಂದು ಬಾರಿ ಬಂದೇ ಬರುತ್ತೆ, ಸುಳದೇ ಸುಳಿಯುತ್ತೆ. ಇಂತಹ ವಿಚಿತ್ರ ಅಂದರೆ ಇದಕ್ಕೆ ಇಂಥದ್ದೇ ಕಾರಣ ಅಂತ ಏನೂ ಇರಬೇಕಾಗಿಲ್ಲ. ಸಾಕಷ್ಟು ಜನ ಕೋಪಕ್ಕೆ ನಿರ್ದಿಷ್ಟ ಕಾರಣನೇ ಇರಲ್ಲ, ಕಾರಣ ಇಲ್ಲದೆ ಕೋಪಿಸ್ಕೊಂಡು ವಾತಾವರಣನ ಕೆರಡ್ಸೋರು ಕೂಡ ತುಂಬ ಜನ ಇರ್ತಾರೆ. ಹೀಗೆ ಕೋಪದ ಬಗ್ಗೆ ಒಂದಷ್ಟು ಮಾತುಕತೆ ನಾವು ಮಾಡ್ತೀವಿ ಈ ಸಮಯದಲ್ಲಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ 4:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮಕ್ಕಳು ಕೆಲಸ ಅಂತ ಕೆಲಸದ ಒತ್ತಡದಲ್ಲಿ ದೂರದ ಊರಿಗೆ ಹೋದಾಗ ಅಪ್ಪ ಅಮ್ಮನಿಗೆ ರೆಸ್ಪಾಂಡ್ ಮಾಡದೇ ಇದ್ರೆ ಅಪ್ಪ ಅಮ್ಮನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೀಗೆ ಕೋಪಕ್ಕೆ ಕಾರಣ ಇರಲೇಬೇಕು ಅಂತ ಏನಿಲ್ಲ. ಈ ಕೋಪ ಎಲ್ಲರ ಬಾಳಲ್ಲೂ ಒಂದಿಲ್ಲ ಒಂದು ರೀತಿಲಿ ಕಾಣಿಸ್ಕೊಳ್ತಾನೆ ಇರುತ್ತೆ. ಸುಮ್ಸುಮ್ನೆ ಬರೋ ಮನಸ್ಸುಗಳಿಗೆ ಕಾರಣ ಇರಲೇಬೇಕು ಅಂತನೂ ಖಂಡಿತವಾಗ್ಲೂ ಏನೂ ಇಲ್ಲ ರೀ. ಈ ಮನಸ್ಸನ್ನ ಕೋಪದ ಕೂಸು ಅಂತ ಅಂತಾರೆ. ಕೆಲವು ಸಲ ಈ ಮನಸ್ಸು ಒಂದೆರಡು ದಿನಗಳಲ್ಲಿ ಕರಗೋಗಿ ಮತ್ತೆ ಸಂಬಂಧಗಳು ಮುಂದುವರಿಯುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ, ಈ ಕೋಪ ಕಾಣಿಸ್ಕೊಳ್ಳೋದು ಅಲ್ಲಿ ಪ್ರೀತಿ ಇದ್ದಾಗ, ಆತ್ಮೀಯತೆ ಇದ್ದಾಗ ಮಾತ್ರ. ಆತ್ಮೀಯರಲ್ಲಿ, ಪ್ರೀತಿಪಾತ್ರರಲ್ಲಿ ಮಾತ್ರ ಈ ಕೋಪ ಕಾಣಿಸ್ಕೊಳ್ಳುತ್ತೆ. ಕೋಪದ ಮೂಲ ಉದ್ದೇಶ ಒಬ್ಬರನ್ನ ಇನ್ನೊಬ್ಬರನ್ನ ಹತ್ರ ತರೋದು ನಿಜ ಅಂತ ಹೇಳ್ಬೋದು. ಕೋಪಕ್ಕೆ ಎರಡು ಹೃದಯಗಳನ್ನ ಹತ್ರ ತರೋ ಶಕ್ತಿ ಕೂಡ ಇದೆ ಅಂತಾರೆ ಬಲ್ಲವರು. ಏನೇ ಇರಲಿ, ಯಾವುದೇ ಕೋಪ ಇರಬಹುದು, ಅದಕ್ಕೆ ಬೇಗ ಪರಿಹಾರ ಕಂಡುಕೊಂಡು ಅದನ್ನ ಬೆಳೆಯೋಕೆ ಬಿಡದೆ ಅಲ್ಲಿಗೆ ಅಂತ್ಯಗೊಳಿಸಿ ಸಂಬಂಧಗಳ ಮುನ್ನಡೆಗೆ ಚಾಲನೆ ನಾವು ಕೊಡಲೇಬೇಕು. ಇಲ್ಲದೇ ಇದ್ರೆ ಅದು ಕಾಲದ ಗತಿಯಲ್ಲಿ ಬಲವಾಗ್ತಾ ಸಂಬಂಧಗಳನ್ನ ಬಲಿ ತಗೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಸಂದೇಹನೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅಂದ್ರೆ ಒಂಥರ ವೀಕ್ ಮನಸ್ಸುಗಳು ಅಂತ ಹೇಳ್ತಾರಲ್ಲ, ಅಶಕ್ತ ಮನಸ್ಸುಗಳು, ಆ ಮನಸ್ಸುಗಳು ಮನಸ್ಸನ್ನ ದೊಡ್ಡದಾಗಿಸ್ಕೊಂಡು ಅನಾಹುತಗಳನ್ನ ತಂದುಕೊಂಡ ಪ್ರಸಂಗಗಳನ್ನೂ ಕೂಡ ನಾವು ಪ್ರತಿನಿತ್ಯ ಕಾಣ್ತಾನೆ ಇರ್ತೀವಿ. ಆದ್ರಿಂದ ಮನಸ್ಸು ಕಡಿಮೆ ಮಾಡ್ಕೊಳ್ಳೋಣ, ಸಂತೋಷವಾಗಿ ಇರೋದನ್ನ ಬದುಕೋದನ್ನ ಕಲಿಯೋಣ ಅಂತ ಹೇಳ್ತಾ ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 4:40 ನಿಮ್ ಜೊತೆಯಾಗಿರೋದು ನಾನು ಮಾಧು ಚೈತ್ರಾ.

ಸಮಯ 4:54 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮುನಿಸು, ಕೋಪದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೋಪ ನಮ್ಮ ಬದುಕಿಗೆ ಮಾರಕ ಆಗ್ಬಿಡ್ಬಾರ್ದು. ಮುನಿಸು, ಕೋಪದ ಮಾತು ಸಹ ಕೋಪದ ಬೆನ್ನಲ್ಲೇನೆ ಬಂದರೂ ಅದರ ಕಾರಣಗಳನ್ನು ಏನು ಅಂತ ನೋಡಿಕೊಂಡು ಗೊತ್ತಿದ್ದು ಅರ್ಥ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಬೇಕು. ಆ ಕೋಪ ಮುನಿಸು ಅನ್ನೋದು ಮಾರಕ ಆದರೆ ಮೊದಲೇ ಅದನ್ನು ಅರಿತು ಸರಿ ಮಾಡಿಕೊಂಡಾಗ ಬದುಕು ಸುಂದರವಾಗತ್ತೆ ಅಂತ ಹೇಳಬಹುದು. ಹೌದು, ನಿಜ. ನಮ್ಮ ಸುತ್ತಮುತ್ತನೇ ಇರ್ತಾರೆ ತುಂಬ, ನಮ್ಮದೇ ನಡಿಬೇಕು ಅಂತ ಕೋಪ ಮಾಡ್ಕೊಳ್ಳೋರು ಇರ್ತಾರೆ. ಫ್ರೆಂಡ್ಸು, ಕೊಲೀಗ್ಸ್ ಅನ್ನೋ ಹೆಸರಲ್ಲೂ ಇರ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ನಮ್ಮ ಕೇಳುಗರು. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಕೋಪನ ಬಿಡಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮಮತಾ ಕಾರ್ಯಕ್ರಮವನ್ನು ಮುಂದುವರಿಸೋಕೆ ಜೊತೆಯಾಗ್ತಾಳೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರಾ.

0: Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz. ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯೋರ್ಸ್ ಎಫ್ಎಂ ರೈನ್ಬೋ 1.3 MHz. ಹೌದು, ಸಂಜೆ ಆಗದೆ ಸಂಡೆಯ ಸಂಜೆ. ಇವತ್ತು ಎಲ್ಲರಿಗೂ ಕೂಡ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತು ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತ. ಇವತ್ತು ಜೊತೆಯಾಗೋಣ, ಒಂದು ಒಳ್ಳೆ ವಿಚಾರವನ್ನ ಮಾತಾಡ್ತಾ, ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ. ಅಂದ್ಹಾಗೆ ಇವತ್ತು ಒಂದಷ್ಟು ನಮ್ಮ ಜೀವನದಲ್ಲಿ ಇರುವಂತಹ ಸಾಕಷ್ಟು ವಿಚಾರಗಳು ನಿಬ್ಬೆರಗಾಗಿಸುವಂತದ್ರ ಬಗ್ಗೆ ಮಾತಾಡೋಣ ಅಂತ ನಾನಂತೂ ಡಿಸೈಡ್ ಆಗಿದ್ದೀನಿ. ನನ್ನ ಜೊತೆ ನೀವು ಕೂಡ ಮಾತಾಡಬಹುದು ಈ ಬಗ್ಗೆ. ಇನ್ಫಾರ್ಮೇಶನ್ ಇದ್ರೆ ವಾಟ್ಸ್ಆಪ್ ಸಂಖ್ಯೆ 9484901013 ವಾಟ್ಸ್ಆಪ್ ಮುಖಾಂತರ ನಾನು ಮಾತಾಡೋ ವಿಚಾರದ ಬಗ್ಗೆ ನಿಮ್ಗೇನಾದ್ರು ಮಾಹಿತಿ ಗೊತ್ತಿದ್ದರೆ ಖಂಡಿತ ಮೆಸೇಜ್ ಮಾಡಿ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಫೋನ್ನ ಮುಖಾಂತರ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಜೊತೆಯಾಗಿರಿದು ನಿಮ್ಮ FM ರೈನ್ಬೋ 101.3 MHz ಮ್ಯೂಸಿಕಲ್ ಯಾರ್ಸ್.

0: ಐದು ಗಂಟೆ ನಾಲ್ಕು ನಿಮಿಷ ಮೂವತ್ತು ಸೆಕೆಂಡ್ ಆಗಿದೆ. ನಿಮ್ಮ ಕನ್ನಡ ಕಾಮನ್ ಬಿಲ್ ನೂರ 1.3 ಮೆಗಾ ಹರ್ಟ್ಸ್ ನಲ್ಲಿ ಜೊತೆಯಾಗಿದ್ವಿ ನಾವು ನೀವು ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಅಬ್ಬ, ಇವತ್ತು ಸಖತ್ತಾಗಿರುವಂತಹ ಒಂದು ಕೋಸಂಬರಿಯನ್ನ ತಿನ್ನೋಣ ಅಂತ ಹೇಳಿ ನೀಟಾಗಿ ಸೌತೆಕಾಲ ಮಿಕ್ಸ್ ಮಾಡಿ ಬಾಯಿಗೆ ಹಾಕೊಂಡ್ರೆ ಕಪ್ ಟಾನ್ ಕಹಿ. ಯಾಕೆ ಇಷ್ಟೊಂದು ಕಹಿ ಆಗಿದೆ ಅಂತ ಕೇಳ್ತದ ಹಾಗೆ ನಮ್ಮಅಮ್ಮ ಹೇಳಿದ್ರು, ಹೇ ನೀನು ಸೌತೆಕಾಯಿಂದ ಕಹಿ ತೆಗೆದಿದ್ಯಾ ಅಂತ ಕೇಳಿದ್ರು. ನಾನು ಏನಮ್ಮ ಅದು ಹಾಗೆ ಅಂತ ಹೇಳಿದ್ರೆ, ಅದೇಪ್ಪ ಸೌತೆಕಾಯಿನ ಕತ್ ಮಾಡ್ತಿದ್ದ ಹಾಗೆ ಆ ಕಡೆ ಈ ಕಡೆ ಕಹಿಯನ್ನು ತೆಗಿಬೇಕಾಗುತ್ತೆ, ಉಜ್ಜಬೇಕಾಗುತ್ತೆ ಅಂತ ಹೇಳಿದ್ರು. ಅರೆ ಹೌದಾ, ಇದಕ್ಕೇನಾದರೂ ರೀಸನ್ ಇದೆಯಾ ಅಂತ ಹುಡುಕ್ತಾಗ ಒಂದು ವಿಷಯ ಗೊತ್ತಾಯಿತು. ಏನ್ ವಿಷಯ ಅಂತ ನಾನು ಹೇಳೋದಕ್ಕಿಂತ ನೀವೇ ನಮಗೆ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ಸಮ್ಮತ ಮಾಡುವ ಶುಭ ಸಂಜೆ ನಮಸ್ಕಾರಗಳು. ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಎ ಪಿ ಅರ್ಜುನ್ ಅವರ ಸಾಹಿತ್ಯದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ

ಮಂಜುನಾಥ್ ರಾವ್ ಅವರ ಸಾಹಿತ್ಯದಲ್ಲಿ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಮಳೆ ಚಿತ್ರದ ಗೀತೆಯನ್ನು ಹರಿಚರಣ್ ಅವರ ಧ್ವನಿಯಲ್ಲಿ.

0: ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಕವಿರಾಜ್ ಅವರ ಸಾಹಿತ್ಯದಲ್ಲಿ ಮನೋಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಪಾರಿಜಾತ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.
0: ಅಕ್ಕ, ಕೆಲಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ ತ್ರಿವಿಕ್ರಮ ಚಿತ್ರದ ಗೀತೆಯನ್ನು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

0: ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂತಹ ಎಲ್ಲ ಕೇಳುಗ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೇ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ದೇವದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಈಗ ಕೇಳಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ
2: ದೇವದುರ್ಗ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮದ ವೈವಿಧ್ಯವನ್ನು ಮೊದಲಿಗೆ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆ ಗೀತೆಯನ್ನು ದೀಪಾ ಬಿ, ಮಂಜುಳಾ, ಹೇಮಲತಾ ಸಂಗಡಿಗರಿಂದ.

0: ಜ್ಞಾನದ ದೀಪ.
1: ಭಾಷಣ ಕಾರ್ಯಕ್ರಮ ಹನುಮಂತ ಅವರಿಂದ. ವಿಷಯ ವಿಜ್ಞಾನದ ಪ್ರಯೋಗ ಮತ್ತು ದುಷ್ಪರಿಣಾಮಗಳು.
2: ವಿಜ್ಞಾನವು ಬಹಳ ವಿಸ್ತಾರವಾದಂಥ ಒಂದು ವಿಶೇಷವಾದಂಥ ವಸ್ತು ವಿಷಯವಾಗಿದ್ದು, ಇಂದು ಅತ್ಯಮೂಲ್ಯವಾಗಿ ಅದನ್ನು ಬಳಕೆ ಮಾಡುವುದರ ಮೂಲಕವಾಗಿ ನಾವೆಲ್ಲರೂ ವಿಜ್ಞಾನವನ್ನು, ವಿಜ್ಞಾನದ ಆ ಸ್ಥಿತಿಯನ್ನು ಬೆನ್ನತ್ತಿ ಸಾಕಷ್ಟು ರೀತಿಯ ದುಷ್ಪರಿಣಾಮಗಳನ್ನು ನಾವು ಅನುಭವಿಸಬೇಕಾದಂಥ ಪ್ರಕ್ರಿಯೆ ನಡೀತಾ ಇದೆ. ವಿಜ್ಞಾನದಿಂದ ಆದಂಥ ಹಲವಾರು ರೀತಿಯ ದುಷ್ಪರಿಣಾಮಗಳನ್ನು ಕಂಡುಕೊಂಡಾಗ ಅದರ ಉಪಯೋಗಗಳಿಗಿಂತ ದುಷ್ಪರಿಣಾಮಗಳೇ ಭಾಳ ಹೆಚ್ಚಾಗಿ ಕಾಣಿಸ್ತಾ ಇರುವುದನ್ನು ನಾವೆಲ್ಲರೂ ಗಮನಿಸಬೇಕಾದಂಥ ವಿಷಯವಾಗಿದೆ. ವಿಶೇಷವಾಗಿ ವಿಜ್ಞಾನದಿಂದ ನಮಗಾದಂಥ ಉಪಯೋಗಗಳನ್ನು ಕುರಿತು ನಾವು ಅಧ್ಯಯನ ಮಾಡುವುದಕ್ಕಿಂತ ಅದರಿಂದ ಆಗಿರತಕ್ಕಂಥ ಹಲವಾರು ನ್ಯೂನತೆಗಳನ್ನು, ದುಷ್ಪರಿಣಾಮಗಳನ್ನು ಕುರಿತು ತಿಳಿದುಕೊಳ್ಳುವುದು ಭಾಳ ಮುಖ್ಯವಾದಂಥ ವಿಷಯವಾಗಿದೆ. ವಿಶೇಷವಾಗಿ ವಿಜ್ಞಾನದಿಂದ ಇಲ್ಲಿನ ಪರಿಸರವನ್ನು ವಿಕೋಪದೆಡೆಗೆ ಕೊಂಡೊಯ್ಯುವಂಥ ಮುಖ್ಯವಾದ ಕಾರ್ಯವನ್ನು ಮಾಡುವುದರ ಮೂಲಕವಾಗಿ ಈ ಒಂದು ಪರಿಸರ ವಿಕೋಪದಿಂದ ತಾಪಮಾನ ಅಥವಾ ಹವಾಮಾನ ನಿಯಂತ್ರಣ ಕಾರ್ಯವನ್ನು ನಾವು ಕೈಗೊಳ್ಳುವುದಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಕೂಡ ಜಾಗತಿಕ ಮಟ್ಟದಲ್ಲಿ ಗಮನಿಸಬಹುದಾಗಿದೆ. ವಿಶೇಷವಾಗಿ ಭೌಗೋಳಿಕವಾಗಿ ನಾವು ಮಾಡಿರುವಂಥ ಮಲಿನವಾದ ಕಾರ್ಯಗಳಿಂದ ಸಾಕಷ್ಟು ರೀತಿಯ ಖನಿಜ ಸಂಪನ್ಮೂಲಗಳನ್ನು ಮತ್ತು ಭೂಮಿಯ ಮೇಲೆ ಇರುವಂಥ ಹಲವಾರು ರೀತಿಯ ಸಂಪದ್ಭರಿತವಾದ ಈ ನಾಡನ್ನು ಹಾಳು ಮಾಡುವುದರ ಮೂಲಕವಾಗಿ ಅಥವಾ ನಾಶ ಮಾಡುವುದರ ಮೂಲಕವಾಗಿ ಈ ಒಂದು ವಿಜ್ಞಾನದಿಂದ ಸಾಕಷ್ಟು ರೀತಿಯ ದುಷ್ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗಿದೆ. ಅನಾರೋಗ್ಯದ ಪರಿಸರವನ್ನು ಉಂಟು ಮಾಡುವುದರ ಮೂಲಕವಾಗಿ ಇಡೀ ಪ್ರಪಂಚವನ್ನೇ ತಲ್ಲಣಗೊಳಿಸುವಂಥ ಕ್ರಿಯೆಯನ್ನು ಈ ವಿಜ್ಞಾನದಿಂದ ನಾವು ಕಾಣ್ತಾ ಇದ್ದೇವೆ. ಈ ವಿಜ್ಞಾನಿಗಳು ಕೊನೆಗೆ ಹೀಗೆ ಮುಂದುವರಿಯುವುದರ ಮೂಲಕವಾಗಿ ನಮ್ಮ ವಿಜ್ಞಾನದಿಂದ ಆಗಿರತಕ್ಕಂಥ ಈ ಎಲ್ಲ ದುಷ್ಪರಿಣಾಮಗಳನ್ನು ಗಮನಿಸಿದಾಗ ನಾವು ಹೀಗೆ ಗ್ರಹದಿಂದ ಗ್ರಹಕ್ಕೆ, ಮತ್ತೊಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ದಾಪುಗಾಲ ಹಾಕುವುದೇ ಹೆಚ್ಚು ವಿನಃ ನಮ್ಮ ಇರುವಂಥ ಒಳ್ಳೆಯ ಪರಿಸರವನ್ನು, ಒಳ್ಳೆಯ ಹವಾಮಾನವನ್ನು, ತಾಪಮಾನವನ್ನು, ಇಲ್ಲಿನ ಸಂಪನ್ಮೂಲಗಳನ್ನು ನಾಶಪಡಿಸದಂತೆ ನೋಡಿಕೊಳ್ಳುವುದಕ್ಕೆ ಈ ವಿಜ್ಞಾನವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದೆ ಮುಂದೆ ಸಾಗಿರುವುದು ನಾವೆಲ್ಲರ ವಿಜ್ಞಾನಕ್ಕಿಂತ ಅಜ್ಞಾನದ ದಾರಿಯನ್ನೇ ತುಳಿದಿದ್ದೇವೆ ಎನ್ನುವುದು.
1: ಮುಂದಿನ ಕಾರ್ಯಕ್ರಮ ಭಾವಗೀತೆ ಕಾರ್ಯಕ್ರಮ. ಮೊದಲನೇದಾಗಿ ಶಿವಗೇನಿ ಅವರಿಂದ.
3: ಗುರುವೇ ನಿನ್ನರೆದೆ ನಾನು, ಮರವಿನೋಳು ಮಲಗಿದೆ ನಯ್ಯ. ದೇವಾ ನಿನ್ನರೆದೆ ನಾನು, ಮರವಿನೋಳು ಮಲಗಿದೆ ನಯ್ಯ. ತಾಯಿ

0: ಗುರುವೇ ನಿನ್ನರೆದೆ ನಾನು ಮರವಿನೊಳು ಮಲಗಿದೆನಯ್ಯ.
1: ಮುಂದಿನ ಕಾರ್ಯಕ್ರಮ ಭಾಷಣ ಶರಣರಾಜ್ ಫೋರ್ಸೆಮ್ ಅವರಿಂದ. ವಿಷಯ ಕೃಷ್ಣದೇವರಾಯನ ವ್ಯಕ್ತಿತ್ವ ಕುರಿತು.
2: ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮವು ಅವನತಿಯ ಅಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಹಕ್ಕ ಬುಕ್ಕರ ಕಂಪನಾದಿಗಳ ಭುಜಬಲದಿಂದ ಸ್ಥಾಪಿತವಾದಂಥ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವು ದೇಶ ವಿದೇಶಗಳಲ್ಲಿ ತನ್ನ ಕೀರ್ತಿ ಪತಾಕೆಯನ್ನು ಹರಿಸಿದ್ದು ಶ್ರೀಕೃಷ್ಣದೇವರಾಯರ ಕಾಲದಲ್ಲಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಶ್ರೀಕೃಷ್ಣದೇವರಾಯರ ವ್ಯಕ್ತಿತ್ವವನ್ನು ಕುರಿತು ಮಾತನಾಡುವುದು ಅತ್ಯವಶ್ಯಕವಾಗಿ ಕಂಡುಬರುತ್ತದೆ. ವಿಜಯನಗರದ ಸಾಮ್ರಾಜ್ಯದಲ್ಲಿ ಮೂರನೇ ವಂಶದ ತುಳು ವಂಶದಲ್ಲಿ ಕಂಡುಬರುವಂಥ ಅತ್ಯಂತ ಹಿರಿಯ ಹಾಗೂ ಪ್ರಬಲ ಸಾಮ್ರಾಟ. ಇವರ ವ್ಯಕ್ತಿತ್ವದ ಬಗ್ಗೆ ಮೆರಗನ್ನು ನೀಡುವಂಥ ಪದಗಳು ಹೇಳಬೇಕಾದರೆ ಇವರು ಅಪ್ರತಿಮ ವೀರರು.

0: ಸಾಹಸಿಗಳು, ಅಭಿಜ್ಞರು, ಕಲಾಭಿಜ್ಞರು ಆಗಿರುವಂಥ ಅರಸರು. ಶ್ರೀಕೃಷ್ಣದೇವರಾಯರು ಪಟ್ಟಾಭಿಷೇಕವನ್ನು ಅಲಂಕರಿಸಿದ್ದು ಕ್ರಿಸ್ತಶಕ 1509. ಪಟ್ಟಾಭಿಷೇಕವನ್ನು ಅಲಂಕರಿಸಿದ ನಂತರ ತಮ್ಮ ಗುರುತರವಾದ ಜವಾಬ್ದಾರಿಯಿಂದ ಪ್ರಜೆಗಳ ಹಿತರಕ್ಷಣೆಗಾಗಿ, ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅವಿಶ್ರಾಂತವಾಗಿ ದುಡಿದು ಇತಿಹಾಸದ ಪುಟಗಳಲ್ಲಿ ಮೆರೆದಿದ್ದಾರೆ. ಇನ್ನು ಇವರ ಸೈನಿಕ ಸಾಧನೆಗಳು ಹೇಳಬೇಕಾದರೆ, ಅನೇಕ ದಿಗ್ವಿಜಯಗಳನ್ನು ಕೈಗೊಂಡು ಸಾಮ್ರಾಜ್ಯದ ವಿಸ್ತರಣೆಗಾಗಿ ತಮ್ಮ ಅಪ್ರತಿಮವಾದ ಅವಿಶ್ರಾಂತವಾದ ಸಾಧನೆಯಿಂದ ಮೆರೆದಿದ್ದಾರೆ. ಸಾಧನೆಗಳೆಂದರೆ ಗಜಪತಿ ರುದ್ರರೊಡನೆ ದಂಗೆಗಳು, ಪೋರ್ಚುಗೀಸರೊಡನೆ ಉತ್ತಮವಾದ ಸಂಬಂಧಗಳು ಮತ್ತು ಮುಸ್ಲಿಮರ ಉರವಣಿಗೆಯನ್ನು ತಡೆಗಟ್ಟಲು ಬಹಮನಿ ಸಾಮ್ರಾಜ್ಯದ ಮೇಲೆ ದಾಳಿಗಳು, ಇವೆಲ್ಲವೂ ಇವರ ಸೈನಿಕ ಸಾಧನೆಗಳನ್ನು ತಿಳಿಸುತ್ತವೆ. ಬಹಮನಿ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಬಿಜಾಪುರದ ಅರಸನಾದಂತಹ ಅಮೀರ್ ಬರೀದ್ ಅನ್ನುವಂಥ ಅರಸನನ್ನು ಸೋಲಿಸಿ ಅಲ್ಲಿ ಆತನ ಆಡಳಿತದಲ್ಲಿ ಅಥವಾ ಆತನ ಅಂಗರಕ್ಷೆಯಲ್ಲಿ ಇರುವಂಥ ಮಹಮ್ಮದ್ನನ್ನು ಪಟ್ಟಾಭಿಷೇಕಕ್ಕೆ ಏರಿಸಿದಂಥ ಸಂದರ್ಭದಲ್ಲಿ ಇವರು ಯಮರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಬಿರುದನ್ನು ಪಡೆಯುತ್ತಾರೆ. ಈ ರೀತಿಯಾಗಿ ಶ್ರೀಕೃಷ್ಣದೇವರಾಯರು ತಮ್ಮ ಸೈನಿಕ ಸಾಧನೆಯಲ್ಲಿ ಮೆರೆದು ಮತ್ತು ಸೈನಿಕ ತಮ್ಮ ವ್ಯಕ್ತಿತ್ವಕ್ಕೆ ಮೆರುಗು ನೀಡುವಂತಹ ಜನಪರ ಕಾಳಜಿಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆಡಳಿತದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ ಶ್ರೀಕೃಷ್ಣದೇವರಾಯರು, ದೊರೆಯು ಯಾವಾಗಲೂ ಆಡಳಿತವನ್ನು ನಡೆಸಬೇಕಾದರೆ ಹಿರಿಯರ ಪಂಡಿತರ ಸಲಹೆಗಳನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾದಂಥ ಆಡಳಿತಗಳನ್ನು ನಡೆಸಬೇಕು ಮತ್ತು ಎಲ್ಲ ಜನರನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು ಎನ್ನುವಂಥ ಸಂದೇಶವನ್ನು ನೀಡುತ್ತದೆ. ಈ ಸಂದೇಶ ಅವರ ಆಡಳಿತದಲ್ಲಿ ಅವರ ವ್ಯಕ್ತಿತ್ವವನ್ನು ತಿಳಿಸುವಂತಹ ಕೆಲಸ ಮಾಡುತ್ತದೆ. ಹೀಗೆ ಆಡಳಿತದಲ್ಲಿ ರಾಮಭಟ್ಟಯ್ಯ, ತಿರುಮಲಾಚಾರ್ಯ ಈ ರೀತಿಯಾದಂಥ ಮಂತ್ರಿಗಳಿಂದ ಅವರ ಆಡಳಿತವು ಅತ್ಯಂತ ದಿಟ್ಟತನದಿಂದ ಒಳಗೊಂಡಿತ್ತು. ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಸ್ವತಃ ಕಲಾಭಿಜ್ಞರು, ಉತ್ತಮವಾದಂಥ ವಿದ್ವಾಂಸರು, ಪಂಡಿತರು ಆಗಿದ್ದರು. ಇದಕ್ಕೆ ನಿದರ್ಶನಗಳೆಂದರೆ ಶ್ರೀಕೃಷ್ಣದೇವರಾಯರೇ ಸ್ವತಃ ಬರೆದಂತಹ ಅಮುಕ್ತ ಮೌಲ್ಯ ಗ್ರಂಥ, ಉಷಾಪರಿಣಿಯಂ ಮುಂತಾದ ಗ್ರಂಥಗಳು ಇವರು ರಚಿಸಿದ್ದಾರೆ. ಇನ್ನು ತ್ರಿಭಾಷಾ ಸೂತ್ರ ಸಾಹಿತಿಯಾದಂಥ ಇವರು ಕನ್ನಡ ಶ್ರೇಷ್ಠ ದಾಸ ಸಾಹಿತ್ಯಕ್ಕೆ ಇವರು ಆಶ್ರಯವನ್ನು ನೀಡಿದ್ದರು. ಪುರಂದರದಾಸರು, ಕನಕದಾಸರು, ಆನಂತರ ಈ ರೀತಿಯಾದಂಥ ಕನ್ನಡ ಸಾಹಿತಿಗಳಿಗೆ ಇವರು ಆಶ್ರಯ ನೀಡಿದ್ದರಿಂದ ಇಂದು ಕನ್ನಡದ ಸಾಹಿತ್ಯವು ಅತ್ಯಂತ ವಿಜೃಂಭಣೆಯಿಂದ ಮೆರೆಯುತ್ತಿದೆ. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಿದಂಥ ಕೃಷ್ಣದೇವರಾಯರು ವಾಸ್ತುಶಿಲ್ಪದಲ್ಲಿಯೂ ಸಹ ತಮ್ಮ ಸಾಧನೆಯ ಪುಟಗಳನ್ನು ಮೆರೆದಿದ್ದಾರೆ. ವಾಸ್ತುಶಿಲ್ಪದಲ್ಲಿ ಇವರು ನಿರ್ಮಾಣ ಮಾಡಿದಂತಹ, ಇಂದಿಗೂ ನಮ್ಮ ಪರಂಪರೆಯ ದ್ಯುತೇಕವಾಗಿ ಕಂಡುಬರುವಂಥ ಕಲ್ಲಿನ ರಥ, 16 ಅಡಿಗಳು ಎತ್ತರವಿರುವಂಥ ಕಲ್ಲಿನ ರಥ, ವಿರೂಪಾಕ್ಷ ದೇವಾಲಯ ಕಟ್ಟಡ, ಹಜರಾರಾಮಸ್ವಾಮಿ ದೇವಾಲಯ ಮತ್ತು ಇಂದಿನವರೆಗೂ ನಾವು ಆಚರಿಸುವಂಥ ದಸರಾ ಹಬ್ಬಕ್ಕೆ ಪ್ರೇರಣೆಯಾಗಿರುವಂಥ ಮಹಾನವಮಿ ದಿಬ್ಬವನ್ನು ಕ್ರಿಸ್ತಶಕ 1513 ಇವರು ಸ್ಥಾಪಿಸಿದರು. ಈ ರೀತಿಯಾಗಿ ವಾಸ್ತುಶಿಲ್ಪದಲ್ಲಿಯೂ ಸಹ ತಮ್ಮ ಸಾಧನೆಯ ಅಥವಾ ವ್ಯಕ್ತಿತ್ವವನ್ನು ಮೆರೆದಂಥ ಕೃಷ್ಣದೇವರಾಯರು ಲಲಿತಕಲೆಯಲ್ಲಿಯೂ ಸಹ ತಮ್ಮ ಸಾಧನೆಯನ್ನು ಮೆರೆದಿದ್ದಾರೆ. ಲಲಿತಕಲೆಯಲ್ಲಿ ಕುರಿತು ಒಬ್ಬ ಪೋರ್ಚುಗೀಸನ ಪ್ರವಾಸಿ ಇವರ ವ್ಯಕ್ತಿತ್ವವನ್ನು ಕುರಿತು ಒಂದು ಮಾತನ್ನು ಹೇಳುತ್ತಾನೆ. ಇವರ ಅರಮನೆಯ ಒಂದು ಕೋಣೆಯು ಪೂರ್ಣವಾಗಿ ದಂತದಿಂದ ನಿರ್ಮಾಣಗೊಂಡಿದೆ ಅನ್ನುವಂಥ ಮಾತನ್ನು ಹೇಳುತ್ತಾನೆ. ಈ ವಾಕ್ಯವು ಇವರ ಲಲಿತ ಕಲೆಗೆ ಅಥವಾ ಇವರ ಲಲಿತ ಕಲೆಯಲ್ಲಿ ವ್ಯಕ್ತಿತ್ವಕ್ಕೆ ಮೆರುಗು ನೀಡುವಂಥ ವಾಕ್ಯ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ವಾಸ್ತುಶಿಲ್ಪದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸಹ ತನ್ನ ವ್ಯಕ್ತಿತ್ವವನ್ನು ಮೆರೆದಿದ್ದಾನೆ. ವಿಷ್ಣು ಮತಾವಲಂಬಿಯಾದಂಥ ಶ್ರೀಕೃಷ್ಣದೇವರಾಯರು ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ಕಂಡು ಮುಸ್ಲಿಮರಿಗೆ ಗೋರಿಗಳನ್ನು ಕಟ್ಟಿಸಿಕೊಳ್ಳಲು ಅವಕಾಶ ಕೊಟ್ಟರು, ಕ್ರೈಸ್ತರಿಗೆ ಚರ್ಚ್ಗಳನ್ನು ಕಟ್ಟಿಸಿಕೊಳ್ಳಲು ಅವಕಾಶ ಕೊಟ್ಟರು. ಈ ರೀತಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮೆರೆದು ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲ ಸ್ತ್ರೀಯರಿಗೂ ಒಳ್ಳೆಯ ಸಮಾನ ಭಾವನೆಯಿಂದ ಕಂಡಂಥ ಶ್ರೀಕೃಷ್ಣದೇವರಾಯರು ಇಂದು ದೇಶ ವಿದೇಶಗಳಲ್ಲಿ ತಮ್ಮ ಕೀರ್ತಿ ಪತಾಕೆಯನ್ನು ಹರಿಸಿದ್ದು ನನಗೆ ಸಂತೋಷದ ವಿಷಯ.
1: ಮತ್ತೊಂದು ಭಾವಗೀತೆ ಅಮರೇಶ್ ಬೇರೆಯವರಿಂದ.
2: ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೆ. ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೇ ನೀರಿನಾಚೆ ಮೋಡದಾಚೆ ಮೊಳಗಿದಂಥ ಘೋಷವೇ. ನೀರಿನಾಚೆ ಮೋಡದಾಚೆ ಮೊಳಗಿದಂಥ ಘೋಷವೇ. ಬಾಳಿನಲ್ಲೇ ಕಂಡುಕೊಂಡೆ ಹೋರಾಟದ ದಾರಿಯ ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು. ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ. ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರು ಕಟ್ಟಿಕ್ರಿಯಾರಂಗ ಕಿಳಿದ ಸ್ವಾಭಿಮಾನ ಸಮುದ್ರ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೇ. ಮಳೆಯನೇಕೆ ತರಲಿಲ್ಲ ಮಿಂಚುಮಾಯೆ ಅಷ್ಟೆಯೇ, ಮಳೆಯನೇಕೆ ತರಲಿಲ್ಲ ಮಿಂಚುಮಾಯೆ ಅಷ್ಟೆಯೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ. ಅಭಿಮಾನದ ನೇಗಿಲಿನಿಂದ ಬಂಜರು ನೆಲ ಉತ್ತವನೇ, ಅಭಿಮಾನದ ನೇಗಿಲಿನಿಂದ ಬಂಜರು ನೆಲ ಉತ್ತವನೇ. ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ, ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ. ಕಪ್ಪುಕ್ಕಿನ ಕೊಳಗಳನ್ನು ಕಡಿದು ಎಸೆದ ವಜ್ರವೇ, ಕಪ್ಪುಕ್ಕಿನ ಕೊಳಗಳನ್ನು ಕಡಿದು ಎಸೆದ ವಜ್ರವೇ. ಬಂಗಾರದ ಕೊಳವಕ್ಕ ಮಹಾಬೌದ್ಧ ಭಿಕ್ಷುವೇ, ಬಂಗಾರದ ಕೊಳವಕ್ಕ ಮಹಾಬೌದ್ಧ ಭಿಕ್ಷುವೇ. ಮಲಗಿದವರನ್ನು ಕೂರಿಸಿದೆ ನಿಲ್ಲಿಸುವವರು ಯಾರು, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ, ಆಕಾಶದ ಗಲಕ್ಕೂ ನಿಂತಾಲವೇ.
1: ಮತ್ತೊಂದು ಭಾಷಣ ಶಿವಕುಮಾರ್ ಅವರಿಂದ. ವಿಷಯ ಸುಭಾಷ್ ಚಂದ್ರ ಬೋಸ್ ವ್ಯಕ್ತಿತ್ವ.
3: ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರಮುಖ ವಾಕ್ಯ ಏನಂತಂದ್ರೆ, ಅವರ ಧೈರ್ಯಕ್ಕೆ ಇನ್ನೊಂದು ಒಂದು ಅವರ ನುಡಿ, ನೀವು ನಿಮ್ಮ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು. ಅವರ ಒಂದು ಬ್ರಿಟಿಷರ ನಿಯಮಗಳಿಗೆ ತಲೆಬಾಗಿ ನಡೀತಕ್ಕಂಥ ಭಾರತೀಯರು, ಅಂಥ ಒಂದು ಕಾಲಮಾನಗಳಲ್ಲೇ ತಲೆ ಎತ್ತಿ ಮಾತಾಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿ ಈ ಸುಭಾಷ್ ಚಂದ್ರ ಬೋಸ್ ಅವರು. ಇಂಥ ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ 23, 1897 ಒರಿಸ್ಸಾ ಕಟಕ ಎಂಬ ಪ್ರದೇಶದಲ್ಲಿ ಜನಿಸ್ತಾರೆ. ತಂದೆ ಪ್ರಸಿದ್ಧ ವಕೀಲ ಜಾನಕಿನಾಥ್, ತಾಯಿ ಪ್ರಭಾವತಿ. ಇವರು ಕಲ್ಕತ್ತಾದ ಪೆರಿಡಿನ್ಸ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದ ನಂತರ ICS ಪರೀಕ್ಷೆ ಪಾಸ್ ಮಾಡಲು ಲಂಡನ್ಗೆ ತೆರಳುತ್ತಾರೆ. ಆನಂತರ ICS ಎಕ್ಸಾಮ್ ಪಾಸ್ ಆದ ಕೂಡಲೇ ಆ ಕಾರಣಾಂತರಗಳಿಂದ ಆ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಹಿಂತಿರುಗ್ತಾರೆ. ಸ್ವದೇಶದಲ್ಲಿ ಆವಾಗಿನ ಒಂದು ಸಂದರ್ಭದಲ್ಲಿ ಸ್ವದೇಶದಲ್ಲಿ ನಡೀತಕ್ಕಂಥ ಚಳವಳಿಗಳಾದ ಅಸಹಕಾರ ಚಳವಳಿ 1920-22 ಮತ್ತು ಕಾನೂನು ಭಂಗ ಚಳವಳಿ 1930-34 ಈ ಎರಡು ಚಳವಳಿ ಪ್ರಮುಖ ಚಳವಳಿಯಲ್ಲಿ ಕೂಡ ಗಾಂಧೀಜಿಯವರೊಡನೆ ಭಾಗವಹಿಸ್ತಾರೆ. ಎರಡು ಚಳವಳಿಗಳಾದ ನಂತರ ಕಲ್ಕತ್ತಾದ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲರಾಗಿ ಮತ್ತು ಕಲ್ಕತ್ತಾದ ಮೇಯರ್ ಆಗಿ ಮತ್ತು ಸರ್ವಪಕ್ಷದ ಕಾರ್ಯಕರ್ತನಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ನಂತರ ಇವರು 1938 ಹರಿಪುರ ಮತ್ತು 1939 ತ್ರಿಪುರ ಎಂಬ ಊರುಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷತೆಯಾಗಿ ಸೇವೆ ಸಲ್ಲಿಸ್ತಾರೆ. ಆನಂತರ ಕೆಲವು ದಿನಗಳ ನಂತರ ಗಾಂಧೀಜಿಯವರೊಡನೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಅಥವಾ ರಾಜೀನಾಮೆಯನ್ನು ನೀಡಿ ತಮ್ಮದೇ ಆಗಿರತಕ್ಕಂಥ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಕಟ್ತಾರೆ. ಆ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಕಟ್ಟಿದ ನಂತರ ಮತ್ತು ಇಂಡಿಯನ್ ಟ್ರೀಗಲ್ ಎಂಬ ಗ್ರಂಥವನ್ನು ಕೂಡ ಅವರು ರಚನೆ ಮಾಡ್ತಾರೆ. 1941 ಕಲ್ಕತ್ತಾದ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ರೋಮ್ ನಗರಕ್ಕೆ ಹೋಗ್ತಾರೆ. ರೋಮ್ ನಗರದಲ್ಲಿ ಜರ್ಮನ್ ಸರ್ವಾಧಿಕಾರಿ ಆಗಿರ್ತಕ್ಕಂಥ ಹಿಟ್ಲರು ಮತ್ತು ಇಟಲಿಯ ಸರ್ವಾಧಿಕಾರಿ ಆಗಿರ್ತಕ್ಕಂಥ ಮುಸೊಲಿನಿಯವರನ್ನು ಭೇಟಿ ಮಾಡಿ ಅವರಿಂದ ಹೇಗಾದರೂ ಮಾಡಿ ಭಾರತದಿಂದ ಬ್ರಿಟಿಷರನ್ನು ಹೊರಹಾಕಲು ಸಹಾಯವನ್ನು ಪಡಿತಾರೆ. ಆ ಒಂದು ಸಹಾಯದಿಂದ ಮತ್ತು ಜಪಾನಿಗೆ ಹಿಂತಿರುಗ್ತಾರೆ. ಜಪಾನ್ದಲ್ಲಿ ಭಾರತದ ಇನ್ನೊಬ್ಬ ಶ್ರೇಷ್ಠ ಕ್ರಾಂತಿಕಾರಿ ರಾಸ್ ಬಿ ಆರ್ ಬೋಸ್ರವರನ್ನು ಭೇಟಿ ಮಾಡಿ ಅವರಿಂದ ಭಾರತ ಸಂಘದ ಪ್ರಥಮ ಅಧ್ಯಕ್ಷ ಎಂಬ ಗೌರವವನ್ನು ಪಡಿತಾರೆ. ಆನಂತರ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಮಲಯ ಮತ್ತು ಬರ್ಮಾ ಮತ್ತು ಸಿಂಗಾಪುರ್ ದೇಶಗಳಲ್ಲಿ ಜಪಾನ್ ರಾಷ್ಟ್ರೀಯದಲ್ಲಿ ಸೆರೆ ಸಿಕ್ಕ ಭಾರತೀಯ ಸೈನಿಕರನ್ನು ಒಗ್ಗೂಡಿಸಿ ತಮ್ಮದಾಗಿರ್ತಕ್ಕಂಥ ಭಾರತದ ರಾಷ್ಟ್ರೀಯ ಸೇನೆ ಎಂಬ ಪಕ್ಷವನ್ನು 1941-1942 ಕಟ್ತಾರೆ. ಈ ಸೈನ್ಯದಲ್ಲಿ ಸರಿಸುಮಾರು 20,000 ಸೈನಿಕರಿದ್ದು ಇದರಲ್ಲಿ 5 ಸೈನಿಕ ವಿಭಾಗಗಳ ಆಡಳಿತಗಳಿದ್ದವು. ಈ ಸೈನ್ಯದ ಮುಖ್ಯಸ್ಥ ಕ್ಯಾಪ್ಟನ್ ಮೋಹನ್ ಸಿಂಗ್ ಅವರು ಆಗಿದ್ದರು. ಈ ಸೈನ್ಯವು ಒಂದು ವಿಚಿತ್ರ ಲಾಂಛನವನ್ನು ಒಳಗೊಂಡಿದ್ದು. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಂದ್ರೆ ನಾವು ಹುಲಿ ಅಂದ ಎಮ್ಮೆಲೆ ಹೇಳೋದಕ್ಕಿಂತೀವಿ, ಯಾಕಂದ್ರೆ ಅದು ಹುಲಿ. ಹುಲಿ ಅಂದ್ರೇ ಧೈರ್ಯಕ್ಕಿನ್ನೊಂದು ಹೆಸರೇ ಹುಲಿ. ಆ ಹುಲಿಯ ಚಿತ್ರಣವನ್ನು ಆ ಲಾಂಛನಕ್ಕೆ ಇಟ್ಟಿರ್ತಾರೆ. ಅಂತ ಒಂದು ಪರಾಕ್ರಮಿ ನಮ್ಮ ಸುಭಾಷ್ ಚಂದ್ರ ಬೋಸ್ ರವರು. ಈ ಸುಭಾಷ್ ಚಂದ್ರ ಬೋಸ್ ರವರು 1943 ಸಿಂಗಾಪುರ್ನಲ್ಲಿ ತಾತ್ಕಾಲಿಕ ಭಾರತ ಸರ್ಕಾರ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಜೈ ಹಿಂದ್ ಮತ್ತು ಚಲೋ ಡೆಲ್ಲಿ ಎಂಬ ಕಾರ್ಯಕ್ರಮವನ್ನು ಸಿಂಗಾಪುರಿನ ಅಗತ್ಯ ಹೊರಡಿಸ್ತಾರೆ. ಭಾರತವನ್ನು ನಿರ್ಬಂಧನೆಯಿಂದ ಸ್ವಾತಂತ್ರ್ಯದಡೆಗೆ ತರಬೇಕೆಂದ ಮೂಲ ಉದ್ದೇಶದಿಂದ ಸೈನಿಕರನ್ನು ಜಪಾನ್ ದೇಶದೊಳಗೆ ಒಗ್ಗೂಡಿಸ್ತಾರೆ. ದುರಾದೈವದ ಸಂಗತಿ ಏನಂದರೆ, ಎರಡನೇ ಮಹಾಯುದ್ಧದಲ್ಲಿ ಮಿತ್ರರಾಷ್ಟ್ರಗಳ ಜಯದಿಂದ ಅನಿವಾರ್ಯವಾಗಿ ಜಪಾನ್ ಮಿತ್ರ ರಾಷ್ಟ್ರಗಳಿಗೆ ತನ್ನ ತಲೆಯನ್ನು ಬಾಗಬೇಕಾಗ್ತದೆ, ತಲೆ ಬಾಗಬೇಕಾಗ್ತದೆ. ಬ್ರಿಟಿಷರು ಈ ಒಂದು ಸನ್ನಿವೇಶವನ್ನು, ಈ ಒಂದು ಸಂದರ್ಭವನ್ನು ಅರಿತ ಬ್ರಿಟಿಷರು ಭಾರತೀಯ ರಾಷ್ಟ್ರೀಯ ಸೇನೆಯ ಸೈನಿಕರನ್ನು ದೆಹಲಿಯ ಕೆಂಪುಕೋಟೆಯಲ್ಲಿ ಬಂಧಿಸ್ತಾರೆ. ಈ ವಿಷಯವನ್ನು ಅರಿತ ಸುಭಾಷ್ ಚಂದ್ರ ಬೋಸ್ ರವರು ಬ್ಯಾಂಕಾಕ್ನಿಂದ ಜನವರಿ 18, 1945 ಬ್ಯಾಂಕಾಕ್ನಿಂದ ಸ್ವದೇಶಕ್ಕೆ ಹಿಂತಿರುವಾಗ ತಾಂತ್ರಿಕ ದೋಷದಿಂದ ವಿಮಾನದಲ್ಲಿ ಅಕಾಲಿಕ ಮರಣವನ್ನು ಅಪ್ತಾರೆ. ಅಗಲಿಕ ಮರಣವನ್ನು ಅಪ್ಪುತ್ತಾರೆ. ಇವರ ಸಾಧನೆ ಮತ್ತು ಇವರ ಪರಾಕ್ರಮ, ಇವರ ದೇಶಾಭಿಮಾನ ಎಲ್ಲವನ್ನು ಮೆಚ್ಚಿ ಭಾರತ ಸರ್ಕಾರ 1992 ಮರಣೋತ್ತರ ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಇಂದಿಗೂ ಅವರನ್ನು ಜೀವಂತವಾಗಿ ಇಡುವಂತಹ ಕಾರ್ಯದಲ್ಲಿ ತೊಡಗಿಸಿದರು.
1: ಜನಪದ ಗೀತೆ ಪ್ರಭುರಾಯ್ ಅವರಿಂದ.

ನಮ್ಮಿಬ್ಬರ ಋಣತೀರಿ ತವರೂರ ಮರಿ ಗೌರಿ ಗೆಳತಿಯರಿಗೆ ಕೈ ಮುಗಿದುವಾ, ನೀ ಗೆಳತಿಯರಿಗೆ ಕೈ ಮುಗಿದುವಾ. ಮುಟ್ಟು ತಲೆ ನಿನ ತಾಯಿ ನಿನ ಬಿಟ್ಟು ಹೋಗ್ಯಾಳು, ಎದೆಯಾಳು ಕುಡಿಸದೆ ಮರಿತಾಳು. ಮುಟ್ಟು ತಲೆ ನಿನ ತಾಯಿ ನಿನ ಬಿಟ್ಟು ಹೋಗ್ಯಾಳು, ಎದೆಯಾಳು ಕುಡಿಸದೆ ಮರಿತಾಳು. ಮಲತಾಯಿ ದೊರಕಿದಳು, ಮನಸ್ಸಿಲ್ಲದೆ ಬೆಳೆಸಿದಳು, ಮನೆಯಾಳು ಮಗುವಂತೆ ನೋಡಿದಳು. ನೀ ಎಲ್ಲಿ ಉಂಡೆಯೋ, ಹೇಗೆ ಬೆಳೆದೆಯೋ, ಒಪ್ಪತ್ತುಂಡು ನೀ ಒತ್ತುಗಳದೆಯೋ. ತಬ್ಬಲಿಯ ಕಂದವ್ವ ನೀ ನನ ಕಂದ, ನೀ ಹೋಗಿ ಬಾ. ನಮ್ಮಿಬ್ಬರ ಋಣ ತೀರಿ ತವರೂರ ಮರಿ ಗೌರಿ ಗೆಳತಿಯರಿಗೆ ಕೈ ಮುಗಿದು ಬಾ. ನಿಚ್ಚಳದ ನೀರಿಂದ ವಸ್ತಿಲಿ ತೊಳೆಯವ್ವ, ಕರ ಮುಗಿದು ಸಿರಬಗು ಕಂದವ್ವ. ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೋಗುವಾಗ ನಿಟ್ಟು

0: ತಂದ ನೀ ಒಗಿವಾ ನಮ್ಮಿಬ್ಬರ ಋಣ ತೀರಿದವರು ರಾಮರಿ ಗೌರಿ ಗೆಳತಿಯರಿಗೆ ಕೈ ಮುಗಿದುವಾ ಉಡಿ ಅಕ್ಕಿ ಹಾಕುವರು ನಡೆಯವ್ವ ನನ್ನ ಮಗಳೇ ಅಂಗಳ ತುಂಬಾಳ ಬೇಡ ವಾರಿಗೆ ಗೆಳೆತಾರು ಕಳವಾಕ ಬರುತ್ತಾರ ಊರಗಿಸಿ ತನಕ ನಿನ್ನ ಜೋಡ ಆ ಬಸವಣ್ಣಗ ಶರಣು ಮಾಡವ್ವ ಬಂಡಿ ಅತ್ತಿ ನಿನ್ನ ಬಳಗ ಕೂಡವ್ವ ತಬ್ಬಲಿಯ ಕಂದವ್ವ ನೀ ನನ್ನ ಕಂದ ನೀ ಒಗಿವಾ ನಮ್ಮಿಬ್ಬರ ಋಣ ತೀರಿತವರು ರಾಮರಿ ಗೌರಿ ಗೆಳತಿಯರಿಗೆ ಕೈ ಮುಗಿದುವಾ ಗಂಡನ ಮನೆಯೊಳಗ ಗಂಡುಳ್ಳ ಮಗಳಾಗು ಅಂಬಾಲಿ ಕುಡಿದರು ಖುಷಿಯಿರಲಿ ಗಂಡನ ಮನೆಯೊಳಗ ಗಂಡುಳ್ಳ ಮಗಳಾಗು ಅಂಬಾಲಿ ಕುಡಿದರು ಖುಷಿಯಿರಲಿ ಕೆತ್ತವರ ಕೀರುಚಿ ತರಬೇಕ ನನ ಕಂದ ಮಲ್ಲಮ್ಮನಂತ ಗುಣವಿರಲಿ ಇನ್ನ ಎತ್ತ ಕರುಳಿಗೆ ಶಾಂತಿ ಸಿಗಲಿ ಮರು ಜನ್ಮವೂ ಹೀಗೆ ಜನಸಲಿ ತಬ್ಬಲಿಯ ಕಂದವ್ವ ನೀ ನನ ಕಂದ ನೀ ಒಗಿವಾ ನಮ್ಮಿಬ್ಬರ ಋಣ ತೀರಿತವರು ರಾಮರಿ ಗೌರಿ ಗೆಳತಿಯರಿಗೆ ಕೈ ಮುಗಿದುವಾ ಗೆಳತಿಯರಿಗೆ ಕೈ ಮುಗಿದುವಾ
1: ಮತ್ತೊಂದು ಜೋಕ್ಸು ಸಿವಿಗೇನಿ ಅವರಿಂದ
2: ಒಂದು ಊರಿನಲ್ಲಿ ಒಬ್ಬ ರೈತ ಇರ್ತಾನೆ ಸಜ್ಜಿ ಭಾಳ ಬೆಳೆದ್ಬಿಟ್ಟಿರ್ತದ ಅದು ಕೊಯ್ಬೇಕಂದ್ರೆ ಭಾಳ ಇರ್ತದ ಬಿಸಿಲೊತ್ತಿನಾಗ ಹೋತಾನೆ ನೀರು ಪಾರ್ಕ್ ಕೊಡ ನೀರಿನ ಕುಡ್ದಿರಗಿಲ್ಲ ಕುಡುಗಲ್ ತಗೊಂಡು ಅಲ್ಲಿ ಕುಡುಗಲ್ ತಗೊಂಡು ಹೋತಾನ ಬಾವಿ ಅಡಿಗೆ ಒಕ್ಕೇಸಿ ಬಾವಿ ಮೇಲೆ ಕಲ್ ಮೇಲೆ ಇಟ್ಕೇಸಿ ಕೆಳಗೆ ಇಳ್ತಾನೆ ನೀರು ಕುಡಿಯಕ್ಕೆ ಇಳ್ತಾನೆ ನೀರು ಕುಡಿದು ಬರಟ್ಟಿಗೆ ಅದು ಬಿಸಿಲು ಭಾಳ ಜಗ್ಗಿ ಬಿಸಿಲು ಬೇಸಿಗೆ ಬಿಸಿಲು ಜಗ್ಗಿ ಕಾದ್ಬಿಟ್ಟಿರ್ತದ ಬಂದು ಕೇಸಿ ಮುಟ್ಟಿ ನೋಡ್ತಾನೆ ಅವೋ ನನ್ನ ಜಾಸ್ತಿ ಕಾದ್ಬಿಟ್ಟಿರ್ತದ ಅದು ಬಿಸಿಲಿಗೆ ಏನಪ್ಪ ನನ್ನ ಕುಡುಗಲಿಗೆ ಇಷ್ಟು ಜ್ವರ ಬಂದ್ಬಿಟ್ಟವು ಇಷ್ಟು ಹೊಲಕ್ಕೆ ಹೋಯ್ದ ಅದನ್ನು ಈ ಜ್ವರ ಬಂದವ ಏನಾಗಲಿ ಡಾಕ್ಟ್ರಲ್ಲಿಗೆ ಹೋಗ್ಬೇಕು ತೋರಿಸ್ಕೊಂಬರ್ಬೇಕು ಅಂತೇಳಿ ಹೋತಾನೆ ಡಾಕ್ಟ್ರಲ್ಲಿ ಹೋತಾನೆ ಇವು ಎಂಥ ದಡ್ಡ ಇರ್ಬೇಕು ಇವು ಕುಡುಗಲಿಗೆ ಅದು ಬಿಸಿಲು ಕಾದ್ರೆ ಇವು ಜ್ವರ ಬಂದವಂತ ಬಂದನ ಅಂತೇಳಿ ಆ ಹೇಳ್ತಾನೆ ನೋಡಪ್ಪ ಇದಕ್ಕೆ ಒಂದು ಬಾವಿಗೆ ಹೋಗು ಅದೇ ಬಾವಿಗೆ ಹಗ್ಗ ಕಟ್ಟು ನೀರಿನಲ್ಲಿ ಅದ್ದೆ ತೆಗಿ ಇದಾಗ್ತದೆ ಅಂತ ಹೇಳ್ತಾನೆ ಆಯ್ತು ಎರಡು ಮೂರು ಸರಿ ಅದ್ದೆ ತೆಗಿತಾನೆ ಅದೆಲ್ಲ ತಣ್ಣಗಾಗಿಬಿಡ್ತದೆ ಅವಾಗ ಡಾಕ್ಟ್ರ್ ತಲೆ ಭಾರಿ ಆದ ನೋಡು ಐಸ್ನಾಗ ಇಟ್ಟರೂ ಕರಗೋದಿಲ್ಲ ಫ್ರಿಜ್ನಲ್ಲಿ ಇಟ್ಟರೂ ಕರಗೋದಿಲ್ಲ ಡಾಕ್ಟ್ರ್ ತಲೆ ಅಂತೇಳಿ ಇದು ಮಾಡ್ತಾನೆ ಮತ್ತೆ ಮರುದಿನ ಅವ್ರ ಅಜ್ಜಿಗೆ ಜ್ವರ ಬರ್ತವೆ ಅವ್ರ ಅಜ್ಜಿಗೆ ಜ್ವರ ಬಂದಾಗ ಅವರಪ್ಪ ಅಂತಾನೆ ಎಲೆ ನಿಮ್ಮ ಅಜ್ಜಿಗೆ ಜ್ವರ ಬಂದವಲ್ಲೇ ಹೋಗ್ಕೇಸಿ ಸ್ವಲ್ಪ ಡಾಕ್ಟ್ರ್ ತೋರಿಸಮ್ಮ ಅಂತ ಏಯ್ ಹೋಗಮ್ಮರ ನೀನು ಅಲ್ಲಿಗೆ ಯಾಕೆ ಚಾರ್ಜ್ ಕಟ್ಕೊಂಡು ಹೋಗಮ್ಮ ಮೊನ್ನೆ ಡಾಕ್ಟ್ರ್ ಹೇಳಿ ನಾನು ಹೋಗಿದ್ದೆ ನನ್ನ ಕುಡುಗಲು ಜ್ವರ ಬಂದಾಗ ಅಂತಂದ ಏನು ಹೇಳೇನಪ್ಪ ಅದು ಇದು ಮಾಡ ಅಂತಂದ ಅಂದಾಗ ಹೋಗ್ಕೇಸಿ ಮತ್ತೆ ಅವ್ರ ಅಜ್ಜಿನ ಕರ್ಕೊಂಡು ಹೋತಾನೆ ಬಾಯಿಗೆ ಅಲ್ಲಪ್ಪ ನೀನು ಡಾಕ್ಟ್ರಲ್ಲಿ ಕರ್ಕೊಂಡು ಹೋದ್ನಿ ಅಂದ್ರೆ ಬಾಯಿ ಕರ್ಕೊಂಬಂದಿಲ್ಲ ಇದಕ್ಕೆ ಅಂತ ಅಂದಾಗ ಇಲ್ಲ ಸುಮ್ಮನೆ ಎಲ್ಲ ಜ್ವರ ಹೋಗಿಬಿಡ್ತಾವ ಈಗ ಅಂತಂದು ಆಯ್ತು ಒಂದು ಹಗ್ಗ ಕಟ್ಟಿ ನಾಲ್ಕೈಸಲ ಅದ್ದೆ ತೆಗೆದು ಎಲ್ಲ ತೆಗೆದ್ಮೇಲೆ ಸತ್ತು ಹೋಗ್ಬಿಡ್ತಾವೆ
1: ಮತ್ತೊಂದು ಆಶಗೀತೆ ಅಂಬರೀಷ್ ಬೇರಿ ಅವರಿಂದ
2: ಒಂದು ಊರಿನಲ್ಲಿ ರಾಜ ಇರ್ತಾನಂತ ಆ ರಾಜಾಗ ನಾಲ್ಕು ಜನ ಆಳ್ಮಕ್ಳು ಇರ್ತಾರಂತ ಇದ್ರೆ ಗದ್ದೆ ಭಾಳ ಸೊಗಸಾಗಿ ಬೆಳೆದಿರ್ತದಂತ ಆ ಗದ್ದೆ ಬೆಳೆದಂಥ ಸಂದರ್ಭದಲ್ಲಿ ಆ ಕಸ ಜಾಸ್ತಿ ಇರ್ತದ ಆ ರಾಜ ಹೇಳ್ತಾನೆ ಆಳು ಮಕ್ಕಳಿಗೆ ನೋಡ್ರಪ್ಪ ಕಸ ಎಲ್ಲ ಒಂದು ಹಸಿರು ಕಾಣ್ಬಿಡ್ದು ಕಸ ಎಲ್ಲ ಕಿತ್ತೆ ಹಾಕ್ಬಿಡ್ರಿ ಅಂತ ಹೇಳ್ತಾನೆ ಈ ಮಕ್ಕಳು ಒಕ್ಕೇಸಿ ಹೊಲ್ಕೋತಾರಂತ ಎಲ್ಲ ಊಟ ಹಸಿರು ಇರ್ಲಾರ್ದಂಗೆ ಕಿತ್ತೆ ಹಾಕ ಅಂತಂದ್ರಲ್ಲ ಏನೋ ಇದು ನಾಟಿಗೆ ನಚ್ಚೋದಕ್ಕೆ ನೀ ಕಿತ್ತೆ ಹಾಕರ ಅಂತ ಹೇಳ್ತಾರಂತೇಳಿ ಎಲ್ಲ ಊಟ ಕಿತ್ತಿ ಒರಿಮೆ ಹಾಕ್ಬಿಟ್ಟಿರ್ತಾರಂತ ಮೇರೆಗೆ ಬಂದು ಕೇಸ್ ನೋಡ್ತಾನಂತ ಏನರಲ್ಲ ನೀವು ಮಾಡಿದ್ದಂದ ಇಲ್ಲಿ ನೀನು ಒಂದು ಹಸಿರು ಕಾಣ್ಲಾರ್ದಂಗೆ ಕಿತ್ತೆ ಹಾಕಂತ ಹೇಳ್ದಲ್ಲ ಅದಕ್ಕೆ ಕಿತ್ತೆ ಹಾಕಿ ಅಂದರೆ ಅವ್ರು ಹೇಳಿರ್ತಕ್ಕಂಥ ಇದು ಕಸ ಎಲ್ಲ ಒಟ್ಟು ಕಿತ್ತೆ ಹಾಕ್ಬೇಕು ಅಂತ ಹೇಳಿದ್ರೆ ಇವರೆಲ್ಲ ಸರಿ ನೀವು ಇಷ್ಟು ಶಾಣರಿದ್ದಂತ ನಾನು ತಿಳ್ಕೊಂಡಿದ್ದಿಲ್ಲ ನೀವು ಒಳ್ಳೆ ಕೆಲಸ ಮಾಡಿರಿ ಸರಿ ಅಂತೇಳಿ ಬರ್ತಾನಂತ ಮನೆಗೆ ಅವರು ಬರ್ತಾರಂತ ಅಜ್ಜಿ ಹೇಳ್ತಾಳಂತ ನೋಡಪ್ಪ ಒಂದು ಸೂಜಿ ತಗೊಂಬರ್ಬೇಕು ಹೋಗ್ಕೇಸಿ ಯಾವುದಕ್ಕೋ ಬೇಕಾಗಿರ್ತದೆ ಕೊಯ್ದು ಪೈಲು ಒಲ್ಯಾಕ ಯಾವ್ದು ಇಂಥದಕ್ಕೆ ಸೂಜಿ ತರ್ಬೇಕು ನೋಡಂತ ಅಂತಂದನಂತ ಮೂವರಿಗೆ ಹೇಳಕ್ಕೆ ಒಂದೇ ಈ ಮಕ್ಕಳು ಬಂದ ಕೇಸಿ ಮೂವರಿಗೂ ಒಂದು ಸೂಜಿ ತಗೊಂಬ ಅಂತೇಳಿರ ನಡ್ರಿ ಮೂವರು ಹೋಗೋಣ ಅಂತೇಳಿ ಹೋಗ್ತಾರಂತ ಹೋಗ್ಕೇಸಿ ಮೂರು ಜನ ತಗೊಂಡು ಹೋದ್ರೆ ಮೂರು ಆತವ ಈ ಒಂದೇ ತಗೊಂಡು ಹೋಗ್ಬೇಕಲ್ಲ ಹೆಂಗಂತೇಳಿ ದೊಡ್ಡ ಬಲಿಸಿ ತಗೊಂಡು ಕೇಸಿ ಆ ಬಲಿಸಿಗೆ ಸೂಜಿ ಇದು ಕುಚ್ಚಿ ಆ ಮೂವರು ಆ ಬಲಿಸಿನ ಹೋತ್ಕೊಂಡು ಹೋಗ್ತಾರಂತ ಅಜ್ಜಿಯಲ್ಲಿ ಹೋತ್ಕೊಂಡು ಹೋದಾಗ ಅಜ್ಜಿ ಏನಿದ ಅಂತಂದಾಗ ಸೂಜಿ ಅಜ್ಜಿ ಎಲ್ಲಿ ಅದು ಸೂಜಿ ಇದು ಸೂಚಿಗೆ ಬಂದೀವಿ ನೀವು ಮೂವರಿಗೆ ಹೇಳಿದ್ದಲ್ಲ ಅದಕ್ಕೆ ಮೂವರು ಸೇರಿ ಹೆಂಗಾರು ಮಾಡಿ ಒಂದೇ ತಂದೀವಿ ಅಂತ ಹಾಂ ಸರಿಯಪ್ಪ ಭಾರಿ ಶಾಣ್ಯರಿದ್ದರೆ ನೀವು ಏರ್ಲಿ ಅಂತಂದ ಮತ್ತೆ ಅಜ್ಜಿಗೇನು ಆರಾಮಿರಗಿಲ್ಲ ಅಂತ ಆರಾಮಿಲ್ದಾಗ ರಾಜ ನೋಡಪ್ಪ ಡಾಕ್ಟ್ರ್ ಕರ್ಕೊಂಬರ್ತೀನಿ ಅಜ್ಜಿನ ಇವು ಭದ್ರವಾಗಿ ನೋಡ್ಕೊಂತಿರ್ಬೇಕು ಒಂದು ನೊಣ ಕೂಡ ಕುಂದ್ರಬಾರ್ದು ಅಜ್ಜಿಗೆ ಅಂತ ಅಂದಾಗ ಸುತ್ತ ಆಯ್ತು ಒಂದೊಂದು ಬಡಿ ಗಿಡಗಳನ್ನ ಕೊಡ್ತಾರಂತ ಕುಂತಾಗ ಅದು ನೊಣ ಯಾವ ಕಡೆಯಿಂದ ಆರಿ ಬಂದು ಕುಂತು ಬಿಡ್ತದಂತ ಕುಂತಾಗ ಆ ನೊಣ ಕೊಡಕ್ಕೆ ಹೋಗಿ ಅಜ್ಜಿಗೆ ಹೊಡೆದು ಬಿಡ್ತಾರಂತ ಅಜ್ಜಿ ಮಾಡಿ ಹೋಗ್ತಾಳೆ ಬಂದು ರಾಜ ಇಲ್ಲಪ್ಪ ನಾನು ನಿಮ್ಮನ್ನ ಇಟ್ಕೊಂಡಿಲ್ಲ ನಾನು ಭಾಳ ಶಾನೆ ನೀವೇ ದಡ್ಡ್ರಲ್ಲ ನಾನು ದಡ್ಡ ಅಂತೇಳಿ ವ್ಯಥೆ ಪಡ್ತೀನಿ
1: ಇದುವರೆಗೂ ದೇವದುರ್ಗ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯತೆಯನ್ನು ಕೇಳಿದರೆ ನಿರೂಪಣೆ ಮಾಡಿದವರು ಮರಿಯಪ್ಪನಾಗುಲಿ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವದುರ್ಗ.
3: ಈಗ ಕೇಳಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ ಮಂಜುಳಾ ಗುರುರಾಜ್.

0: ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ, ಕಾರ್ಯಕ್ರಮ ವಿವರಣೆ, ನಂತರ 6:10 ಪ್ರಕಟಣೆಗಳು, 6:15 ಭಾವಗೀತೆಗಳ ಕಾರ್ಯಕ್ರಮ, 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿರಂಗದಲ್ಲಿ ಕೇಳಿ, ಬೇಸಿಗೆಯಲ್ಲಿ ಎಮ್ಮೆಗಳ ಪಾಲನೆ ಕುರಿತು ಪಶು ತಜ್ಞರಾದ ಡಾಕ್ಟರ್ ಶಂಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕನಹಟ್ಟಿ ಗ್ರಾಮದ ಸಕರೆವ ರಾಮಪ್ಪ ಬೆಂಡೆವಾಡ ಮತ್ತು ಸಂಗೀತಿಗರಿಂದ ಚೌಡಿಕಿ ಪದಗಳು. 8:00 ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿಯ 33ನೇ ಘಟಿಕೋತ್ಸವದ ಬಾನುಲಿ ಪ್ರಾಯೋಜಿತ ಬಾನುಲಿ ವರದಿಯನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 8:15 ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ಬಸಪ್ಪ ಹಾಗೂ ರಾಮಪ್ಪ ಮಾಸ್ಟರ್ ಮತ್ತು ಸಂಗಡಿಗರಿಂದ ಬಯಲಾಟದ ವಿರೋಚನ ಪದಗಳು. 9:15 ಭಾವಗೀತೆಗಳು, 9:30 ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ ಆರ್ ಭಟ್. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 10:00 ಅಮರ ಮಧುರ ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ, 6:40 ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ, ರಚನೆ ಬಸವರಾಜ್ ಶಾಸ್ತ್ರಿ ಬಸವರಾಜ್ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇನವೆಂಚಿ, ಪ್ರಾಯೋಜಕರು ಬಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ವಚನ ಗಾಯನ ಕಾರ್ಯಕ್ರಮ, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳ ಕಾರ್ಯಕ್ರಮ, 10:02 11:32 ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮ ನಿರಂಜನ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸ್ಲೆ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೋವು ನಿವಾರಣೆ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. 1:00 ಪ್ರಗತಿಪಥ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜಯಮನೆ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಎಚ್ ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನ, ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠ, 3:00 FM 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ, 5:00 ಚಿತ್ರಗೀತೆಗಳು, 5:30 UPSC ಪರೀಕ್ಷೆ ಸ್ವರೂಪ ಹಾಗೂ ಸಿದ್ಧತೆಗಳ ಕುರಿತು ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ವೆಂಕಟೇಶ್ ಹೂಗಾ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:10 ಪ್ರಕಟಣೆಗಳು, 6:15 ಭಾವಗೀತೆಗಳು, 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿರಂಗದಲ್ಲಿ ದನದ ಕೊಠಡಿಗೆ ನಿರ್ಮಿಸುವಾಗ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರೈಚೂರು FM ಕೇಂದ್ರ. ಸಮಯ 6:05 ಆಗಲಿದ್ದು. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: The news read by Subhadra Ramachandran. Prime Minister Narendra Modi arrived in Gothenburg, Sweden this evening.

0: ಕೇಳಿ ಪ್ರಕಟಣೆಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242
3: 8700042

0: ಯಾರ್
1: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
2: ಶರಣರ ಸತ್ಯಾನುಸಂಧಾನದ ಸರಣಿ.
3: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
1: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಈಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮವನ್ನು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 8.85 crore ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
5: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
6: ತೋರ್ಸು.
5: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳ್ಸ್ಬಿಟ್ಟೆ.
7: ಆರ್ಬಿಐ ಹೇಳುತ್ತೆ,
8: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಈಗ ಕೇಳಿ ಭಾವಗೀತೆಯನ್ನ. ಕೆಎಸ್ ನಿಸರ್ ಅಹಮದ್ ಅವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ ಜಯವಂತಿ ಹಿರಮಠ್ ಅವರು.

ಭಾವಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಡಾಕ್ಟರ್ ಸುಮತೀಂದ್ರ ನಾಡಿಗವರ ರಚನೆಯಲ್ಲಿರುವ ಭಾವಗೀತೆಯನ್ನು ಪ್ರದೀಪ್ ಅವರ ಧ್ವನಿಯಲ್ಲಿ

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:37 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳ ಬಂತ? ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 ಟ್ರಿಲಿಯನ್ ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರುಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 ಕೋಟಿ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟ್ರೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 ಕೋಟಿ ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ಧಿ ನಿಗಮಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಬಿಎಲ್ಡಿಇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಂಚದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮರ್ಥನೆ ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
4: ಆಕಾಶವಾಣಿ ಬೆಂಗಳೂರು.

0: ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ. ಮೊದಲಿಗೆ ಬೇಸಿಗೆಯಲ್ಲಿ ಎಮ್ಮೆಗಳ ಪಾಲನೆ ಕುರಿತು ಪಶು ತಜ್ಞರಾದ ಡಾಕ್ಟರ್ ಶಮ್ಮುಲಿಂಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಮೊದಲಿಗೆ ಕೇಳಿ, ಬೇಸಿಗೆಯಲ್ಲಿ ಎಮ್ಮೆಗಳ ಪಾಲನೆ ಮತ್ತು ಪಾಲನೆ ಕುರಿತು ಪಶು ತಜ್ಞರಾದ ಡಾಕ್ಟರ್ ಶಂಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳಿ.
1: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ.
2: ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದೊಳಗೆ ಈ ಎಮ್ಮೆಗಳ ಪಾಲನೆಯನ್ನು ಹೇಗೆ ಮಾಡಬೇಕು, ಬೇಸಿಗೆಯಲ್ಲಿ ವಿಶೇಷವಾಗಿ ಈ ಭಾಗದಲ್ಲೆಲ್ಲ ಒಂದು ಹೆಚ್ಚಿನ ಉಷ್ಣಾಂಶ ಇರುವುದರಿಂದ ಈ ಒಂದು ಸಂದರ್ಭದಲ್ಲಿ ಎಮ್ಮೆಗಳಿಗೆ ಎಮ್ಮೆ ಸಾಕಾಣಿಕೆದಾರರು, ಹೈನುಗಾರಿಕೆಯಲ್ಲಿ ತೊಡಗಿದಂಥ ರೈತ ಬಾಂಧವರು ಏನು ಕಾಳಜಿಯನ್ನು ತೊಗೋಬೇಕು, ಪ್ರಮುಖವಾಗಿ ಬೇಸಿಗೆಯಲ್ಲಿ ಏನೇನು ರೋಗಗಳು ಬರ್ತವೆ, ಯಾವ ರೀತಿ ಈ ರೋಗಗಳು ಬಂದಾಗ ಜಾಗೃತಿಯನ್ನು ವಹಿಸಬೇಕು, ಬರಲಾರದಂತೆ ಏನು ಮಾಡಬೇಕಾಗತ್ತೆ ಎಮ್ಮೆಗಳಿಗೆ ಬೇಸಿಗೆಯಲ್ಲಿ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಬಿ ಇ ಶಂಭುಲಿಂಗಪ್ಪ ಅವರು. ನಮಸ್ಕಾರ ಬಿ ಇ ಶಂಭುಲಿಂಗಪ್ಪ.
3: ನಮಸ್ಕಾರ.
2: ಮೊದಲನೇದಾಗಿ ನಮ್ಮ ಜಿಲ್ಲೆಯ ಇದಕ್ಕೆ ಬಂದಾಗ ಹೇಗೆ ಅನಿಸುತ್ತೆ, ಇಲ್ಲಿ ಎಮ್ಮೆಗಳು ಮತ್ತು ಆಕಳುಗಳ ಸಂಖ್ಯೆನ ತೆಗೆದುಕೊಂಡಾಗ ನಿಮಗೆ ಅಂದಾಜು ಎರಡೂ ಈಕ್ವಲ್ ಆಗಿದಾವ ಅಂತ ಅನಿಸ್ತದೆ ನಿಮಗೆ?
3: ಹೌದು, ಎರಡೂ ಸಮನಾಗಿದ್ದಾವೆ. ಈಗ ರೈತರಿಗೆ ಹೈನುಗಾರಿಕೆಗೆ ಆಕಳುಗಳು ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆಯೋ ಅಷ್ಟೇ ಪ್ರಮುಖ ಪಾತ್ರವನ್ನು ಎಮ್ಮೆಗಳು ವಹಿಸುತ್ತವೆ, ಅದರಲ್ಲಿ ಏನೋ ಎರಡು ಮಾತಿಲ್ಲ. ಆದರೆ
2: ಈಗ ಎಮ್ಮೆಗಳು ಸಾಮಾನ್ಯವಾಗಿ ಇಲ್ಲಿ ಮಿಶ್ರತಳಿ ಆಕಳುಗಳನ್ನು ಒಂದು ರೈತರಲ್ಲಿ ತಪ್ಪು ಕಲ್ಪನೆ ಇದೆ. ಮಿಶ್ರತಳಿ ಆಕಳುಗಳು ಮತ್ತು ಮಿಶ್ರತಳಿ ಎಮ್ಮೆಗಳು ಈ ಒಂದು ಉಷ್ಣಾಂಶಕ್ಕೆ ಒಗ್ಗೋದಿಲ್ಲ, ಅವುಗಳನ್ನು ಸಾಕುವುದನ್ನು ಈ ಒಂದು ಉಷ್ಣಾಂಶ ಸಲುವಾಗಿ ರೈತರು ಬಹಳಷ್ಟು ಇದನ್ನು ಮಾಡಿಬಿಟ್ಟಿದ್ದಾರೆ.
3: ಹೌದು,
2: ಇದು ನಿಜ ಅಂತೀರಿ ನೀವು? ಹಾಗೆ
3: ಅಲ್ಲ, ಅದು ಈ ಮಿಶ್ರತಳಿಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ ಸ್ವಲ್ಪ ಬೇಸಿಗೆ ತಾಪಮಾನ ಜಾಸ್ತಿ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ನಮ್ಮ ರೈತ ಬಾಂಧವರು ಪರಿಣಾಮಕಾರಿಯಾಗಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಖಂಡಿತವಾಗ್ಲೂ ಈ ಸಮಸ್ಯೆಯನ್ನು ನೀಗಿಸಿ ಉತ್ಪಾದನೆಯನ್ನು ಜಾಸ್ತಿ ಮಾಡಬಹುದು. ಖಂಡಿತವಾಗ್ಲೂ ಇದರಲ್ಲಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ನೀಗಿಸಬಹುದು ಈ ಸಮಸ್ಯೆಯನ್ನು.
2: ಈಗ ಎಮ್ಮೆಗಳಿಗೆ ಬಂದಾಗ ವಿಶೇಷವಾಗಿ
3: ಹೌದು
2: ಈ ಒಂದು ಬೇಸಿಗೆಯಲ್ಲಿ ಏನು ಸಮಸ್ಯೆ ಮುಖ್ಯವಾಗಿ ಬರುತ್ತೆ?
3: ಈಗ ನೋಡಿ, ಈಗ ಎಮ್ಮೆಗಳು ಏನು ಅಂದರೆ ಅವು ನಿಮಗೆ ಗೊತ್ತಿರೋ ಹಾಗೆ ಅವು ಬಿಸಿ ರಕ್ತದ ಪ್ರಾಣಿಗಳು. ಇವು ತಮ್ಮ ದೇಹದ ತಾಪಮಾನನ ವರ್ಷದ ಎಲ್ಲ ಕಾಲಗಳಲ್ಲೂ ಸಮನಾಗಿ ಇರಿಸ್ಕೊಂಡಿರ್ತವೆ. ಆದರೆ ಈಗ ನಮ್ಮ ಈ ರಾಯಚೂರು ಭಾಗ, ಏನು ನಾವು ಈಶಾನ್ಯ ಪ್ರದೇಶ, ಹೈದರಾಬಾದ್ ಕರ್ನಾಟಕ ಭಾಗ ಏನು ಹೇಳ್ತೀವಲ್ಲ, ಇದು ಬೇಸಿಗೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 40 ಡಿಗ್ರಿಗಿನ ಹೆಚ್ಚಿರ್ತದೆ. ಆದರೆ ಎಮ್ಮೆಗಳಲ್ಲಿ ಸಾಮಾನ್ಯವಾದ ತಾಪಮಾನ ಎಷ್ಟಿರುತ್ತೆ ಅಂದರೆ 37-38 ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ. ಯಾವಾಗ ಈ ನಮ್ಮ ಈಶಾನ್ಯ ಪ್ರದೇಶದಲ್ಲಿ ಈ 37-38 ಡಿಗ್ರಿಗಿನ ಜಾಸ್ತಿ ಹೋದಾಗ ದನಗಳು ತಮ್ಮ ಈ ರಾಸುಗಳು ತಮ್ಮ ಶರೀರ ಕ್ರಿಯೆಯಿಂದ ಬಿಡುಗಡೆ ಆಗ್ತಕ್ಕಂಥ ಈ ದೇಹದ ಉಷ್ಣತೆಯನ್ನ ಹೊರಕೋದು ಕಷ್ಟ ಆಗ್ತದೆ. ಅದು ಒಂದನೇ ಅಂಶ. ಎರಡನೇದೇನಪ್ಪ ಅಂದರೆ ನಮ್ಮ ಎಮ್ಮೆಗಳಲ್ಲಿ ಈ ಬೆವರಿನ್ ಗ್ರಂಥಿಗಳು ಅಂತ ನಾವೇನು ಹೇಳ್ತೀವಿ, ಸ್ವೆಟ್ ಗ್ಲ್ಯಾಂಡ್ಸ್, ಇವು ತುಂಬ ಕಡಿಮೆ ಇರ್ತವೆ. ಈ ಸ್ವೆಟ್ ಗ್ಲ್ಯಾಂಡ್ಸ್ ಏನು ಮಾಡ್ತವೆ ಅಂದರೆ ಈ ನಮ್ಮ ಬೇಸಿಗೆಯಲ್ಲಿ ಬೆವರಿನ ಬರೋದ್ರ ಮೂಲಕ ದೇಹದ ಉಷ್ಣಾಂಶನ ಹೊರಗೆ ಹಾಕ್ಲಿಕ್ಕೆ ಈ ಬೆವರು ಭಾಳ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಎಮ್ಮೆಗಳಲ್ಲಿ ಬೆವರಿನ ಗ್ರಂಥಿ ಕಡಿಮೆ ಇರೋದ್ರಿಂದ ಈ ಬೇಸಿಗೆಯಲ್ಲಿ ಈ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಬೇಗೆಯಿಂದ ಬಳಲ್ತವೆ. ಅದು ಎರಡನೇ ಪಾಯಿಂಟ್.
2: ಈಗ ನಾವು ರಾಯಚೂರು ಜಿಲ್ಲೆಯಲ್ಲಿ ಈ ಕಾಲಮಾನವನ್ನು ಕೇವಲ ಎರಡಾಗಿ ಹೇಳ್ಬೋದು ನಾವು, ಅತಿ ಉಷ್ಣ ಮತ್ತು ಕಡಿಮೆ ಉಷ್ಣ.
3: ಕಡಿಮೆ ಉಷ್ಣ, ಹೌದೌದು.
2: ಈಗ ಕಡಿಮೆ ಉಷ್ಣ ಅಂದ್ರೆ ಉದಾಹರಣೆ ಅಂತಂದ್ರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಚಳಿಗಾಲದಲ್ಲಿ ಅಲ್ಲಿಯವಾಗ ಏನು ತೊಂದರೆ ಅಂತ ಬರೋದಿಲ್ಲ?
3: ಬರೋದಿಲ್ಲ, ಅವಾಗ ತೊಂದರೆ ಏನು ಬರೋದಿಲ್ಲ. ಯಾಕಂದರೆ ಸಾಧಾರಣವಾಗಿ 38 ಡಿಗ್ರಿ ಒಳಗಡೆ ಇರ್ತದೆ ತಾಪಮಾನ, ಅವಾಗೇನು ತೊಂದರೆ ಆಗೋದಿಲ್ಲ, ಆಮೇಲೆ ಉತ್ಪಾದನೆಗೂ ಏನು ತೊಂದರೆ ಆಗೋದಿಲ್ಲ. ಆದರೆ ಈಗೇನು ನೀವು ಹೇಳಿದಂಗೆ ಅತಿ ಉಷ್ಣಾಂಶ ಅಂತ ಏನು ಹೇಳಿದ್ರಲ್ಲ, ಈ ಮಾರ್ಚ್ ಆದ ನಂತರ
2: ಏಪ್ರಿಲ್
3: ಮೇದಲ್ಲ ಆ ಸಮಯದಲ್ಲಿ 40 ಡಿಗ್ರಿಗಿನ ಜಾಸ್ತಿ ಹೋಗೋದ್ರಿಂದ ಖಂಡಿತವಾಗ್ಲೂ ಈ ಬೇಸಿಗೆಯ ಒಂದು ಸಮ್ಮರ್ ಸ್ಟ್ರೋಕ್ ಅಂತ ನಾವೇನು ಹೇಳ್ತೀವೋ ಅದು ಖಂಡಿತ ಬರ್ತದೆ, ಬಿಸಿಲು ಬಾಧೆ ಅವೆಲ್ಲ ಬರ್ತದೆ.
2: ಈಗ ಒಂದು ವಿಚಾರ ಏನಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನೀವು ರಾಯಚೂರು ತಾಲೂಕು ಪ್ರಾಪರ್ ಆಗಿ ರಾಯಚೂರನ್ನ ತೆಗೆದುಕೊಂಡಾಗ ಇಲ್ಲಿ ಸಾಕಷ್ಟು ಈ ಗೌಳಿಗರ ಅಂತ ಹೇಳ್ತೀವಿ,
3: ಹೌದೌದು,
2: ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ದಾರೆ, ಮಿಶ್ರತಳಿ ಎಮ್ಮೆಗಳಿದ್ದಾವೆ,
3: ಹೌದೌದು.
2: ಜೊತೆಗಿನ ಹಳ್ಳಿಯಲ್ಲಿ ಕೆಲವೊಂದಿಷ್ಟು ರೈತರು ಸಹ ಮಿಶ್ರತಳಿ ಎಮ್ಮೆ ಮತ್ತು ಸ್ಥಳೀಯ ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದಾರಲ್ಲ ಈ ಕ್ಯಾಂಪ್ಗಳಲ್ಲೆಲ್ಲ?
3: ಕರೆಕ್ಟ್ ಕರೆಕ್ಟ್.
2: ಈ ಬೇಸಿಗೆ ಹಂಗಾಮಿನಲ್ಲಿ ವಿಶೇಷವಾಗಿ ಏನು ಕಾಳಜಿ ತಗೋಬೇಕಾಗತ್ತೆ?
3: ಹೌದು, ಈಗ ನೋಡಿ, ಈಗ ಅದು ಬಹಳ ಒಂದು ಇಂಪಾರ್ಟೆಂಟ್ ಪ್ರಮುಖವಾದ ವಿಷಯ ಅದು. ನಮ್ಮ ಯಾಕಂದ್ರೆ ರೈತ ಬಾಂಧವರು ಮೇನ್ ಉತ್ಪಾದನೆ ಅಂದ್ರೆ ಈಗ ಹಾಲಿನ ಉತ್ಪಾದನೆ ಅವನಿಗೆ ಪ್ರಮುಖವಾದ ವಿಷಯ, ಅದೇ ಅವನ ಆರ್ಥಿಕ ಅಭಿವೃದ್ಧಿಗೆ ಒಂದು ಮೂಲ. ಈಗ ನಾವು ಈ ಬೇಸಿಗೆ ಬಂತು ಅಂದ್ಬಿಟ್ಟು ನಾವು ಈ ವಾತಾವರಣನ ನಾವು ಚೇಂಜ್ ಮಾಡಕ್ ಆಗಲ್ಲ, ಆಗೋದಿಲ್ಲ. ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಪಾಲನಾ ಕ್ರಮಗಳಲ್ಲಿ ಕೆಲವೊಂದು ಪ್ರಮುಖವಾದ ವಿಷಯಗಳಿದೆ, ಅದೇನು ಬಹಳ ಕಷ್ಟವಾದ್ದಲ್ಲ, ಬಹಳ ಸುಲಭವಾದ ನಿರ್ವಹಣಾ ಕ್ರಮಗಳು ಕೆಲವು ಇದಾವೆ. ನಮ್ಮ ರೈತ ಬಾಂಧವರು ಅದನ್ನ ಅನುಸರಿಸಿಬಿಟ್ರೆ ಖಂಡಿತವಾಗ್ಲೂ ಏನು ಉತ್ಪಾದನೆ, ಮಾಮೂಲಿ ಉತ್ಪಾದನೆ ಏನಿದೆಯೋ ಅದನ್ನ ಖಂಡಿತ ಮುಂದುವರಿಸ್ಕೊಂಡು ಹೋಗ್ಬೋದು. ಆದ್ರಿಂದ ಈ ನಮ್ಮ ಏನು ಅತಿ ಉಷ್ಣಾಂಶ ಅಂತ ನಾವೇನು ಆ 3 ತಿಂಗಳು 4 ತಿಂಗಳು ಏನು ಹೇಳಿದ್ವಲ್ಲ, ಅದರಲ್ಲಿ ಕೆಲವೊಂದು ಪಾಲನಾ ಕ್ರಮಗಳು ಇದಾವೆ.
2: ಏನು ಪಾಲನಾ ಕ್ರಮಗಳು?
3: ಆ ಪಾಲನಾ ಕ್ರಮಗಳು ಯಾವುದು ಅಂತ ನಾನು ಮೊದಲನೇದಾಗಿ ಹೇಳ್ತೀನಿ. ಈ ಭಾಗದ ಜನ ಏನು ಹೈನುಗಾರಿಕೆಯಲ್ಲಿ ಕೈಗೊಂಡಿದ್ದಾರೆ ಅಥವಾ ಎಮ್ಮೆಗಳ ಪಾಲನೆಯಲ್ಲಿ ಕೈಗೊಂಡಿದಾರಲ್ಲ, ಅವರು ತಾವು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡುವಾಗಲೇ ಒಂದು ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಮೊದಲೇ ಯೋಜನೆ ಮಾಡ್ಕೊಂಡು ಅದನ್ನ ಮಾಡಬೇಕು. ಕೊಟ್ಟಿಗೆ ಈ ಮೇಲ್ಛಾವಣಿ ಮೇಲೆ ನಾವೇನು ರೂಫ್ ಅಂತ ಏನು ಹೇಳ್ತೀವಲ್ಲ, ಮಾಳಿಗೆ ಅಂತ ಏನು ಹೇಳ್ತೀವಲ್ಲ, ಅದ್ರ ಮೇಲೆ ಈ ತೆಂಗಿನ ಗರಿ ಅಥವಾ ಒದ್ದೆಯಾದ ಗೋಣಿಚೀಲ ಅಥವಾ ಈ ಹುಲ್ಲು ಇತ್ಯಾದಿಗಳನ್ನ ಹಾಕೋದ್ರ ಮೂಲಕ ಈ ತಗಡನ್ನ ಹಾಕ್ತಾರೆ ಎಷ್ಟೋ ಜನ.
2: ಅದೇ ಸೀಟು ಹಾಕ್ತಿರ್ತಾರೆ,
3: ಸೀಟ್ ಹಾಕ್ತಿರ್ತಾರೆ. ಹೌದೌದು. ಅದು ಏನಾಗ್ತದೆ ಅಂದ್ರೆ ಈ ಬೇಸಿಗೆಯಲ್ಲಿ ಹೆಚ್ಚು ಉಷ್ಣಾಂಶ ಅದು ಇರ್ಕೊಂಡು ಅದನ್ನ ತೊಂದರೆಗೆ ಈಡು ಮಾಡುತ್ತೆ. ಆದ್ರೆ ಈ ತರ ತೆಂಗಿನ ಗರಿ ಹುಲ್ಲು ಅಥವಾ ಒದ್ದೆ ಗೋಣಿ ಇವನ್ನ ಹಾಕೋದ್ರ ಮೂಲಕ ಮೊತ್ತ ಮೊದಲನೇದಾಗಿ ನಾವು ತಾಪಮಾನ ಕಡಿಮೆ ಮಾಡಬಹುದು.
2: ಈಗ ಈ ಕೊಠಡಿಯನ್ನ ಹೇಗೆ ಮಾಡಬೇಕು, ಉತ್ತರ ಮುಖವಾಗಿ ದಕ್ಷಿಣ ಮುಖವಾಗಿ ಮಾಡಬೇಕಂತ ನೀವು ಪೂರ್ವ ಪಶ್ಚಿಮವಾಗಿ?
3: ಪೂರ್ವ ಪಶ್ಚಿಮವಾಗಿ ಮಾಡಿದ್ರೆ ಬಹಳ ಒಳ್ಳೇದು, ಗಾಳಿ ಬೆಳಕು ಇವೆಲ್ಲ ಚೆನ್ನಾಗೂ ಬರ್ತದೆ. ಆದ್ರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೇಲ್ಛಾವಣಿನ ಅತಿ ಎತ್ತರದಲ್ಲಿರುವಂತೆ ನೋಡ್ಕೊಳ್ಬೇಕು. ನೋಡಿ, ಅದು ಬಹಳ ಪ್ರಮುಖವಾದ ಅಂಶ. ಎತ್ತರ ಇರಬೇಕು. ಈ ಕಟ್ಟುವಾಗ್ಲೇನೆ ಈ ಭಾಗದ ಜನ ತಮ್ಮ ಈ ಮೇಲ್ಛಾವಣಿನ ಅಥವಾ ರೂಫ್ನ ಸ್ವಲ್ಪ ಎತ್ತರದಲ್ಲಿ ಇರ್ತಕ್ಕಂತ ನೋಡ್ಕೊಂಡ್ರೆ ಆ ತಾಪಮಾನ ನಮ್ಮ ಇದು ನಮ್ಮ ರಾಸುಗಳಿಗೆ ಮೇಲೆ ಹಾಕದಂಗೆ ಕಡಿಮೆ ಆಗೋಂಗೆ ಸಾಧ್ಯವಾಗ್ತದೆ.
2: ಈಗ ಬೇಸಿಗೆಯಲ್ಲಿ ಈ ಎಮ್ಮೆಗಳನ್ನ ಹೊರಗಡೆ ಬಿಡಬಾರ್ದು ಅಂತ ನೀವು ಹೇಗೆ?
3: ಅದ್ರ ಬಗ್ಗೆ ನನಗೆ ಹೇಳ್ತೀನಿ ನೋಡಿ. ಮೊಟ್ಟ ಮೊದಲನೇದಾಗಿ ಬೇಸಿಗೆ ಬಿಡುವ ಏನು ಕಡು ಬೇಸಿಗೆ ಏನಿರ್ತದ ಅದರಲ್ಲಿ ಮೇಲಕ್ಕೆ ಬಿಡುವಾಗ ಒಂದು ಪ್ರಮುಖ ಅಂಶವನ್ನು ಗಣನೆ ತಗೋಬೇಕು. ಮೊದಲ ಏನಪ್ಪ ಅಂದ್ರೆ ಅವರು ಬೆಳಗ್ಗೆ ಮೇಲಕ್ಕೆ ಬಿಟ್ಟು ಮಧ್ಯಾಹ್ನ 12 ಆಗೋದ್ರೊಳಗೆ ಅದನ್ನ ಪುನಃ ವಾಪಸ್ ಕೊಠಡಿಗೆ ಕರ್ತಂದು ಬಿಡಬೇಕು. ಯಾಕಂದ್ರೆ 12 ಗಂಟೆ ಆದ ನಂತರ ಇದು ತೀವ್ರವಾದ ಉಷ್ಣತಾಮಾನ ಅಥವಾ ಈ ಬಿಸಿಲು ಇರೋದ್ರಿಂದ ಆ ಈ ವಿಕಿರಣಗಳು ಅದರ ಚರ್ಮದ ಮೇಲೆ ಪರಿಣಾಮ ಬೀರ್ತವೆ. ಆಮೇಲೆ ಈ ಸಮ್ಮರ್ ಸ್ಟ್ರೋಕ್ ಬಿಸಿಲಿನ ಈ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ. ಆದ್ರಿಂದ ನಮ್ಮ ರೈತ ಬಾಂಧವರು ಆ ಪರ್ಟಿಕ್ಯುಲರ್ ತಿಂಗಳುಗಳಲ್ಲಿ 12 ಗಂಟೆ ಒಳಗಡೆನೆ ಮೇದನ್ನ ಮೂಸ್ಕೊಂಡು ವಾಪಸ್ ಕೊಟ್ಟಿಗೆ ಕರೆತಂದು ಬಿಡಬೇಕು. ಇದರಿಂದ ಅದಕ್ಕೆ ಸಮ್ಮರ್ ಸ್ಟ್ರೋಕ್ ಆಗೋದ ತಡೆಗಟ್ಟುತ್ತೆ. ಆಮೇಲೆ ಮೇಯದನ್ನ ಆದಷ್ಟು ದಿನದ ತಂಪು ಭಾಗದಲ್ಲಿ ಅಂದ್ರೆ ಬೆಳಗಿನ ಜಾವ ಅಥವಾ ಸಾಯಂಕಾಲದ ಜಾವ ಅದು ಮೇಯಲ್ಲಿ ಬಿಡಬೇಕು. ಆಮೇಲೆ ಏನು ಹಿಂಡಿ ಈ ಮಿಶ್ರಣ ದಾಣಿ ಮಿಶ್ರಣ ಇದನ್ನೆಲ್ಲ ಏನು ಹಿಡ್ತಾರಲ್ಲ ಅದನ್ನ ಆದಷ್ಟು ರಾತ್ರಿ ಮತ್ತು ಬೆಳಗ್ಗೆ ಕೊಡಬೇಕು. ಯಾಕೆಂದ್ರೆ ದಿನದ ತಂಪು ಭಾಗದಲ್ಲಿ ಎಮ್ಮೆಗಳು ಯಥೇಚ್ಛವಾಗಿ ಮೇವು ತಿಂತವೆ. ಆದ್ರೆ ಈ ಬಿರು ಬೇಸಿಗೆ ಅಥವಾ ತಾಪಮಾನ ಜಾಸ್ತಿ ಇದ್ದ ಸಮಯದಲ್ಲಿ ಅವು ಹೆಚ್ಚು ತಿನ್ನಲ್ಲ, ಬರೀ ನೀರು ಕುಡಿತದೆ. ಅವಾಗ ಏನಾಗುತ್ತೆ ಅಂದ್ರೆ ಇದು ಉತ್ಪಾದನೆ ಮೇಲೆ ಒಂದು ಗಣನೀಯವಾದ ಪರಿಣಾಮವನ್ನು ಬೀರ್ತದೆ. ಆದ್ರಿಂದ ಮೇವು ಮತ್ತು ಹಿಂಡಿನ ಆದಷ್ಟು ರಾತ್ರಿ ಮತ್ತೆ ಬೆಳಗ್ಗೆ ಯಥೇಚ್ಛವಾಗಿ ಕೊಟ್ಟು ತನ್ಮೂಲಕ ಹೆಚ್ಚು ಹಾಲಿನ ಉತ್ಪಾದನೆ ಮಾಡ್ಕೋಬಹುದು.
2: ಈಗ ಈ ಬೇಸಿಗೆ ಹಂಗಾಮಿನಲ್ಲಿ ಹೇಳಿದ್ರೆ ನೀವು ನೀರು ಎಷ್ಟು ಬಾರಿ
3: ಅದು ನೋಡಿ. ಈಗ ನೀರಿಂದು ಎಮ್ಮೆಗಳಲ್ಲಿ ವಿಶೇಷವಾಗಿ ಅದು ಆಡ್ ಲಿಬಿಡಮ್ ಅಂತೀವಿ, ಅಂದ್ರೆ ಅದಕ್ಕೆ ಎಷ್ಟು ಕುಡಿಯಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ನಾವು ಸಹ ಒದಗಿಸ್ಬೇಕಾಗ್ತದೆ. ಆಮೇಲೆ ದಿನಕ್ಕೆ 2 ಸಾರಿ ಅಂದ್ರೆ ನಾವು ಯೂಶಲಿ ದಿನಕ್ಕೆ 1 ಸಾರಿ ಸ್ನಾನ ಮಾಡಿಸ್ತೀವಿ, ಆದ್ರೆ ಬೇಸಿಗೆ ತಿಂಗಳುಗಳಲ್ಲಿ ದಿನಕ್ಕೆ 2 ಸಾರಿ ತಣ್ಣೀರಿನಲ್ಲಿ ಮೈ ತೊಳಿಬೇಕು. ಇದರಿಂದಾಗಿ ದೇಹದ ತಾಪಮಾನ ನಾವು ಗಣನೀಯವಾಗಿ ಕಡಿಮೆ ಮಾಡಿಸ್ಬೋದು. ಆಮೇಲೆ ಅವು ಎಷ್ಟು ಕುಡಿಯಕ್ಕೆ ಸಾಧ್ಯತೆ ಇದೆಯೋ ಅಷ್ಟು ಆಡ್ ಲಿಬಿಡಮ್ ಅಂತ ನಾವೇನು ಹೇಳ್ತೀವೋ ಯಥೇಚ್ಛವಾಗಿ ನೀರನ್ನು ಕೊಡಬೇಕಾಗ್ತದೆ ತಣ್ಣೀರನ್ನು. ಇದರಲ್ಲಿ ಯಾವುದೇ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನೀರನ್ನು ಯಥೇಚ್ಛವಾಗಿ ಕೊಡಬೇಕು. ಆದರೆ ಸ್ನಾನನ 2 ಸಾರಿ ದಿನಕ್ಕೆ ಅಂದರೆ ಮಧ್ಯಾಹ್ನ 1 ಸಾರಿ ಮತ್ತು ಸಾಯಂಕಾಲ 4-5 ಗಂಟೆ ಹಂಗೆ 1 ಸಾರಿ ಸ್ನಾನ ಮಾಡಿಸಿದರೆ ಅದರಲ್ಲಿ ಅದರ ದೇಹದ ಒಂದು ತಾಪಮಾನ ಗಣನೀಯವಾಗಿ ಕಡಿಮೆ ಆಗಿ ಉತ್ಪಾದನೆಯಲ್ಲಿ ಹೆಚ್ಚಳ ಆಗ್ತದೆ.
2: ಈಗ ಕೆಲವೊಂದು ಭಾಗದಲ್ಲಿ ನೀರಿನ ಒಂದು ಕೊರತೆ ಇರುತ್ತೆ.
3: ಹೌದೌದು.
2: ಅಂತಲ್ಲಿ ಅವರು ಹೇಗೆ ಸ್ನಾನ ಮಾಡಿಸೋದು ಅಂತಂದ್ರೆ
3: ಅಂದ್ರೆ ಅಂತ ಟೈಮಲ್ಲಿ ಹೌದೌದು ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಈ ನಮ್ಮ ಗ್ರಾಮದ ಪ್ರದೇಶ ಪಕ್ಕಪಕ್ಕದಲ್ಲಿ ಕೆಲವು ಹೊಂಡಗಳು ಈ ಕೆರೆಗಳು ಇರ್ತವೆ ಸಾಮಾನ್ಯವಾಗಿ. ಅವಾಗ ಅಂತ ಟೈಮಲ್ಲಿ ಮನೆಯಲ್ಲಿ ನೀರಿನಿಂದ ಕೊರತೆ ಇದ್ದಾಗ ಅಂತ ಹೊಂಡಗಳಲ್ಲಿ ಕೆರೆಗಳಲ್ಲಿ ಈಜಾಡಲು ಬಿಡುವುದು ಬಹಳ ಸೂಕ್ತ. ಅದರಿಂದ ದೇಹದ ತಾಪಮಾನ ಬಹಳ ಕಡಿಮೆ ಆಗ್ತದೆ.
2: ಈಗ ಬೇಸಿಗೆಯಲ್ಲಿ ವಿಶೇಷವಾಗಿ ಏನು ಒಂದು ಎಮ್ಮೆಗೆ ಕಾಯಿಲೆಗಳು ಬರುವ ಸಾಧ್ಯತೆ ಇರ್ತವೆ?
3: ಅದು ನೋಡಿ, ಈಗ ನಾವು ಬೇಸಿಗೆಯಲ್ಲಿ ನಾವು ಹೇಳಿದಂಗೆ ಅದೊಂದು ಸ್ಟ್ರೆಸ್. ಆ ಸ್ಟ್ರೆಸ್ ಅದರ ದೇಹದ ಮೇಲೆ ಆದಾಗ ನಿಮಗೆ ಗೊತ್ತಿದೆ ಅದರ ಆಂತರಿಕ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ರಾಸುಗಳಲ್ಲಿ. ಹಾಗಾಗಿ ಕೆಲವೊಂದು ಈ ಸಾಂಕ್ರಾಮಿಕ ರೋಗಗಳು ಏನಿದಾವೆ, ಬ್ಯಾಕ್ಟೀರಿಯಾದಿಂದ ಇರ್ಬೋದು ಅಥವಾ ವೈರಾಣುನಿಂದ ಇರ್ಬೋದು, ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತವೆ. ಅದರಲ್ಲಿ ನಾನು ಪ್ರಮುಖವಾಗಿ ಹೆಸರಿಸಬಹುದಾದ್ರೆ ಮೊದಲನೇದಾಗಿ ಗಳಲೆ ರೋಗ ಅಥವಾ ಗಂಟಲು ರೋಗ, ಆಮೇಲೆ ಇನ್ನೊಂದು ಕಾಲುಬಾಯಿ ಬೇನೆ, ಆಮೇಲೆ ನಮ್ಮ ಈ ರಾಸುಗಳಲ್ಲಿ ಚಪ್ಪೆ ಬೇನೆ ಅಂತ ನಾವು ಕರಿತೀವಿ ಈಗ ಬ್ಲ್ಯಾಕ್ ವಾಟರ್ ಅಂತ, ಅದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಈ ರೋಗಗಳು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ. ಯಾಕೆಂದರೆ ಅಲ್ಲಿ ಅದರ ರೋಗ ನಿರೋಧಕ ಶಕ್ತಿ ಕುಗ್ಗೋದ್ರಿಂದ ಒಂದೊಂದು ಸಾರಿ ಇದು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ.
2: ಅಂದರೆ ಬೇಸಿಗೆಯಲ್ಲಿ ಪ್ರಮುಖವಾಗಿ ಬರ್ತವೆ
3: ಈ ರೋಗಗಳು.
2: ಈಗ ಏನು ಮಾಡ್ತಾರೆ, ಒಮ್ಮೆ ಒಂದು ತಾತ್ಸಾರ ಮನೋಭಾವನೆಯಿಂದ ಅವನು ಏನೂ ಲೆಕ್ಕಕ್ಕೆ ತಗೊಳ್ಳೋದಲ್ಲ, ಸ್ವಲ್ಪ ಕುಂಡ್ತಾ ಇತ್ತು ಅಥವಾ ಏನು ಸ್ವಲ್ಪ ನಡೀತಾ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಯಾರು ನಿಗಾ ವಹಿಸೋದಿಲ್ಲ ಎಮ್ಮೆ ಸಾಕಾಣಿಕೆದಾರ. ಅವಾಗ ಅವರು ಈ ರೋಗಗಳು ಬರಲಾರದಂತ ಏನಾದರೂ ಮುನ್ನೆಚ್ಚರಿಕೆ
3: ಖಂಡಿತ ಸಾಧ್ಯವಿದೆ. ಈಗ ಬೇಸಿಗೆ ಹಂಗಾಮಿನಲ್ಲಿ ರೈತ ಬಾಂಧವರು ಇದೇನು ನಾನು ಹೇಳಿದ್ನಲ್ಲ, ಚಪ್ಪೆ ಬೇನೆ, ಗಳಲೆ ಬೇನೆ ಮತ್ತು ಕಾಲುಬಾಯಿ ಬೇನೆ, ಈ ಬೇನೆಗೋಸ್ಕರ ನಮ್ಮ ರಾಜ್ಯ ಸರ್ಕಾರ ಎಲ್ಲಾ ಪಶುಸಂಗೋಪನೆ ಇಲಾಖೆಗಳ ಮೂಲಕ ಉಚಿತವಾಗಿ ಈ ಲಸಿಕೆಗಳು ಲಭ್ಯ ಇದಾವೆ. ಇದನ್ನ ನಮ್ಮ ರೈತ ಬಾಂಧವರು ಗಣನೆಗೆ ತೆಗೆದುಕೊಳ್ಳಬೇಕು. ಎಲ್ಲೆಲ್ಲಿ ಯಾವ್ಯಾವ ರೋಗದ ಸಮಸ್ಯೆ, ಉದಾಹರಣೆಗೆ ಒಂದು ಗ್ರಾಮದಲ್ಲಿ ಗಳ್ಳೆ ಬೇನೆದು ಹಿಂದಿನ ವರ್ಷ ಸಾಕಷ್ಟು ಸಮಸ್ಯೆ ಬಂದಿರಬಹುದು, ಅವಾಗ ಮುಂಜಾಗ್ರತೆ ಕ್ರಮವಾಗಿ ಈ ವರ್ಷದ ಇಂತಿಂತ ದಿನದಲ್ಲಿ, ಈಗ ಉದಾಹರಣೆ ಮೇ ತಿಂಗಳಲ್ಲೋ ಅಥವಾ ಏಪ್ರಿಲ್ ತಿಂಗಳಲ್ಲೋ ರೈತ ಬಾಂಧವರು ಆ ರೋಗದ ವಿರುದ್ಧ ಲಸಿಕೆಯನ್ನ ನಿಗದಿತವಾಗಿ ವರ್ಷಕ್ಕೆ ಒಂದು ಸಾರಿ ಕಡ್ಡಾಯವಾಗಿ ಹಾಕಿಸಬೇಕಾಗ್ತದೆ. ಈಗ ಹಾಕಿಸೋದ್ರಿಂದ ಆ ರೋಗ ಬಂದ ಮೇಲೆ ಕಷ್ಟಪಡೋದಕ್ಕಿಂತ ರೋಗ ಬರೋದಕ್ಕಿಂತ ಮುಂಚೆನೇ ಹಾಕಿಸಿಬಿಟ್ರೆ ರೈತ ಬಾಂಧವರು ಆರ್ಥಿಕ ನಷ್ಟ ಅನುಭವಿಸುವಂಥ ಪರಿಸ್ಥಿತಿ ಇರುವುದಿಲ್ಲ.
2: ಈಗ ಮುಖ್ಯವಾಗಿ ನೀವು ಹೇಳಿದ್ರೆ ಗಂಟಲ ಬೇನೆ ಜಾಸ್ತಿ ಸಮ್ಮರ್ನಲ್ಲಿ ಅಂತೇಳಿ ಬೇಸಿಗೆಯಲ್ಲಿ.
3: ಹೌದು,
2: ಈ ಗಂಟಲ ಬೇನೆ ಬಂತಂದ್ರೆ ಈ ರಾಸುಗಳು ಯಾವ ಲಕ್ಷಣಗಳನ್ನು ತೋರಿಸ್ತವೆ ಮತ್ತು ಏನು ಅದರಲ್ಲಿ ಬದಲಾವಣೆಗಳಾಗ್ತವೆ ಒಂದು?
3: ನೋಡ್ರಿ, ಈ ಗಂಟಲು ಬೇನೆ ಅಥವಾ ಈ ಗಂಟಲು ಮಾರಿ ಅಥವಾ ನಾವು ಇಂಗ್ಲೀಷ್ನಲ್ಲಿ ಹಿಮರೇಜಿಕ್ ಸೆಪ್ಟಿಸಿಮಿ ಅಂತ ಕರಿತೀವಿ, ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಆಗಿದ್ದು, ಇದರ ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ತೀವ್ರವಾದ ಜ್ವರ ಬರ್ತದೆ, ಆಮೇಲೆ ಕಣ್ಣುಗಳು ಕಂಪಾಗ್ತವೆ, ಗಂಟಲು ಭಾಗದ ಊದ್ಕೊಳ್ಳುತ್ತೆ, ಆಮೇಲೆ ಈ ಉಸಿರಾಟ ಬಹಳ ಕಷ್ಟ ಆಗುತ್ತೆ, ಆಸ್ಫಿಕ್ಸಿ ಅಂತ ನಾವು ಹೇಳ್ತೀವಿ,
2: ಬಾಯಿ ತೆಗಿತಾವೆ,
3: ಉಸಿರಾಡೋದು ಕಷ್ಟ ಆಗ್ತದೆ, ಬಾಯಿ ತೆಗಿತಾವೆ. ಈ ರೋಗವು ಎಸ್ಪೆಷಲಿ ನಮ್ಮ ಎಮ್ಮೆಗಳಲ್ಲಿ ಬಹಳ ತೀವ್ರ ಸ್ವರೂಪ ಪಡೆದುಕೊಳ್ತದೆ. ಈಗ ಇದರಲ್ಲಿ ಆಕಳುಗಳಲ್ಲಿ ಅಷ್ಟು ಬರದೇ ಇರ್ಬೋದು, ಆಕಳುಗಳಲ್ಲಿ ಚಪ್ಪೆ ಬೇನೆ ಜಾಸ್ತಿ, ಆದ್ರೆ ಎಮ್ಮೆಗಳಲ್ಲಿ ಈ ಗಂಟಲು ಬೇನೆ ತೀವ್ರ ಸ್ವರೂಪದ್ದಿರುತ್ತೆ. ಈ ರೋಗ ಬಂದಾಗ ಒಂದೇ ಊರಿಗೆ ಬಂತು ಅಂದ್ರೆ ಅದು ಸಡನ್ ಆಗಿ ಎಲ್ಲಾ ರಾಸುಗಳಿಗೆ ಹಬ್ಬಿಡ್ತದೆ,
2: ಗಂಟಲಲ್ಲಿ ಬಾವು ಕಾಣಿಸ್ಕೊಡುತ್ತೆ,
3: ಬಾವು ಕಾಣಿಸ್ಕೊಂಡ್ಬಿಡುತ್ತೆ, ಆಮೇಲೆ ಒಂದೊಂದ್ಸರಿ ಕೆಲವೇ ಗಂಟೆಗಳಲ್ಲಿ ಸಾವು ಸಂಭವಿಸಬಹುದು. ನೋಡಿ, ಮಾರ್ಟಾಲಿಟಿ ಅಂತ ಏನ್ ಹೇಳ್ತೀವೋ ಇದು ಕಾಣಿಸ್ಕೋಬಹುದು. ಆದ್ರಿಂದ ಈ ರೋಗದ ಲಕ್ಷಣ ಕಂಡು ಬಂತು ಅಂತ ತಕ್ಷಣ ಹತ್ತಿರದ ಪಶುವೈದ್ಯರನ್ನ ನಮ್ಮ ರೈತ ಬಾಂಧವರು ಸಂಪರ್ಕಿಸಬೇಕು. ಆಮೇಲೆ ನಾನು ಹೇಳಿದಾಗೆ ರೋಗ ಬಂದ ಮೇಲೆ ಕಷ್ಟ ಪಡೋದಕ್ಕಿಂತ ಮುಂಚೆನೆ ಈ ರೋಗದ ವಿರುದ್ಧ ಲಸಿಕೆ ಹಾಕ್ಸ್ಬಿಡ್ಬೇಕು. ಈ ಲಸಿಕೆ ನಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ರೈತ ಬಾಂಧವರಿಗೋಸ್ಕರ ಲಭ್ಯ ಇದೆ, ಇದನ್ನ ಅವರು ಉಪಯೋಗಿಸಬೇಕಾಗ್ತದೆ.
2: ಈಗ ಗರ್ಭ ಧರಿಸಿದಂತ ಎಮ್ಮೆಗಳು ಬರ್ತವೆ ಬೇಸಿಗೆಯಲ್ಲಿ, ಅವುಗಳಿಗೆ ಏನು ವಿಶೇಷವಾಗಿ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ ಗರ್ಭ ಧರಿಸಿದಂತ ರಾಸುಗಳಿಗೆ?
3: ನೋಡಿ, ಗರ್ಭ ಧರಿಸಿದ ರಾಸುಗಳಲ್ಲಿ ಎಮ್ಮೆಗ ಈ ಏನು ತಾಪಮಾನ ಜಾಸ್ತಿ ಇದ್ದ ಟೈಮಲ್ಲಿ ನಾನು ಈ ಮೊದಲೇ ಹೇಳಿದ ಹಾಗೆ ಆದಷ್ಟು ಮಧ್ಯಾಹ್ನದ ಒಳಗೆ ಅಂದ್ರೆ 11:30 ಒಳಗೆ ಅವರು ವಾಪಸ್ ಮೇಯ್ದಕ್ಕೆ ಬಿಟ್ಟು ವಾಪಸ್ ಕಟ್ಟಿಗೆ ಕರ್ತರ್ಬೇಕು, ಅದು ಒಂದಂಶ. ಎರಡನೇದು, ಗರ್ಭ ಒಳಗೆ ಭ್ರೂಣ ಬೆಳೀತಾ ಇರೋದ್ರಿಂದ ಬರೀ ಒಣಹುಲ್ಲು ಈ ಮೇವಿಂದಲೇ ಅದರಿಂದ ಸಾಧ್ಯ ಇಲ್ಲ, ಆದಷ್ಟು ಹಿಂಡಿ ಈ ದಾಣಿ ಮಿಶ್ರಣ ಅಂತ ಹೇಳ್ತೀವೋ ಅದನ್ನ ಕೊಡಬೇಕು. ಯಾವ ಕೊಡಬೇಕು ಅಂದ್ರೆ ಬೆಳಗಿನ ಸಮಯದಲ್ಲಿ ಮತ್ತೆ ರಾತ್ರಿ ಸಮಯದಲ್ಲಿ ಯಥೇಚ್ಛವಾಗಿ ಕೊಡಬೇಕು, ಮಧ್ಯಾಹ್ನದಷ್ಟು ಅವಾಯ್ಡ್ ಮಾಡಬೇಕು, ಅಷ್ಟು ಕೊಡಬಾರ್ದು. ಆಮೇಲೆ ನಾನು ಹೇಳ್ದಂಗೆ ಕೊಟ್ಟಿಗೆಯನ್ನು ಆದಷ್ಟು ಮೇಲ್ಛಾವಣೆಯನ್ನ ಎತ್ತರದಲ್ಲಿರಂಗೆ ನೋಡ್ಕೋಬೇಕು. ಅದು ಸಾಧ್ಯವಿಲ್ಲದಿದ್ದ ಪಕ್ಷದಲ್ಲಿ ಈ ಒದ್ದೆ ಗೋಣಿ ತಟ್ಟು, ಗೋಣಿ ಚೀಲಗಳು ಇಂಥವೆಲ್ಲ ಹಾಕಿದ್ರ ಮೂಲಕ ಅಥವಾ ತೆಂಗಿನ ಗರಿ ಹಾಕೋದ್ರ ಮೂಲಕ ಸ್ವಲ್ಪ ತಾಪಮಾನನ ಕಡಿಮೆ ಮಾಡಬೇಕು.
2: ಅಂದ್ರೆ ಒಟ್ಟಾರೆ ರೈತರು ಈ ಮನೆ ಸಾಕಾಣಿಕೆ ಅಂದ್ರೆ ಎಮ್ಮೆ ಸಾಕಾಣಿಕೆ ಕಟ್ಟತಕ್ಕಂತ ಜಾಗದಲ್ಲಿ ಹೆಚ್ಚಿನ ಗಿಡ ಮರಗಳನ್ನು
3: ಬೆಳೆಸೋದು, ಅದು ಒಂದು ರೀತಿಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡ್ತದೆ.
2: ಈಗ ಇನ್ನೊಂದು ವಿಚಾರ, ಈ ಒಂದು ಗರ್ಭ ಧರಿಸಿದಂತ ಎಮ್ಮೆಗಳು ಇರ್ತಾವಲ್ಲ, ಅವುಗಳಿಗೆ ಏನ್ ಮಾಡ್ತಾರೆ, ಹೊರಗಡೆ ಎಲ್ಲ ಬಿಟ್ಟಾಗ ಈ ಕೆರೆಯಲ್ಲಿ ಈಜಾಡ್ಲಿಕ್ಕೆ ಬಿಡ್ತಿರ್ತಾರೆ, ಆಮೇಲೆ ಈಗ ಗುಡ್ಡ ಎಲ್ಲ ಹತ್ತಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ಈ ಕಂದ್ ಹಾಕ್ತದ ಅಥವಾ ಅದು ಏನಾದ್ರೂ ಹಾನಿಯಾಗುವ ಸಾಧ್ಯತೆ ಇರ್ತವೆ ಹಾಗೆ?
3: ಹೌದು, ನೋಡಿ, ಒಂದು ಈಗ ಗರ್ಭ 6 ತಿಂಗಳು ಅಥವಾ 7 ತಿಂಗಳು ಆದ್ಮೇಲೆ ಆದಷ್ಟು ನಾವು ರೈತ ಬಾಂಧವರಿಗೆ ಏನ್ ಸಲಹೆ ಕೊಡ್ತೀವಿ ಅಂದ್ರೆ ಮನೆಯಲ್ಲೇ ಕಟ್ಟಿ ಮೇಯಿಸಿ.
2: ಬೇಸಿಗೆಯಲ್ಲಂತೂ ಏನು ಮೇವು ಇರೋದಿಲ್ಲ,
3: ಮೇವು ಇರೋದಿಲ್ಲ. ಹೌದು, ಮನೆಯಲ್ಲೇ ಆದಷ್ಟು ಸಪ್ರೇಟ್ ಆಗಿ ಕಟ್ಸಿ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಈ ಬೆದೆ ಸೂಡೋ ಏನು ಹೀಟ್ ಅಂತ ನಾವು ಹೇಳ್ತೀವೋ ಅದು ಬಂದಾಗ ಒಂದೊಂದ್ಸರಿ ಕೋಣಗಳು ಹಿಂಡಿನಲ್ಲಿ 10 ಚಾನ್ಸ್ ಇರುತ್ತೆ, ಅವಾಗ ಅದು ಅದರಿಂದ ಕಂದ ಹಾಕ್ಬೋದು. ಎರಡನೇದಾಗಿ ಇಂಜುರಿ, ಈಗ ಉದಾಹರಣೆಗೆ ಕಲ್ಲಿನಿಂದ ಹೊಡೆದು ಅಥವಾ ಕಾಲುವೇನ ದಾಟುವಾಗ ಆಗೋ ಜಿಗಿತವೆ, ಅವಾಗ ಏನಾಗುತ್ತೆ ಅಂದ್ರೆ ಅದು ಕಂದು ಹಾಕ್ಲಿಕ್ಕೆ ಕಾರಣ ಆಗುತ್ತೆ. ಆದ್ರಿಂದ ರೈತ ಬಾಂಧವರು 7 ತಿಂಗಳ ನಂತರ ಅದು ಗರ್ಭ ಇದ್ದ ರಾಸುಗಳನ್ನ ಆದಷ್ಟು ಜಾಗ್ರತೆಯಿಂದ ಸೆಪರೇಟ್ ಆಗಿ ಇಟ್ಟು ಪಾಲನೆ ಮಾಡೋದು ಒಳ್ಳೆಯದು.
2: ಈಗ ಬೇಸಿಗೆಯಲ್ಲಿ ರಾಸುಗಳಿಗೆ ಉಣ್ಣೆಗಳದ್ದು ಏನಾದ್ರು ಸಮಸ್ಯೆ ಆಗುತ್ತಾ ಹೇಗೆ?
3: ಹೌದು, ಅಂದ್ರೆ ಬೇಸಿಗೆಯಲ್ಲಿ ಅಂದ್ರೆ ವರ್ಷದ ಎಲ್ಲಾ
2: ಜೀವಿಗಳಂತ ಹೇಳ್ತೀವಿ,
3: ಎಲ್ಲಾ ಕಾಲಗಳಲ್ಲೂ ಈ ವರ ಪರಾವಲಂಬಿ ಜೀವಿಯ ಕಾಟ ಇದ್ದೇ ಇರುತ್ತೆ. ಇದು ಈ ಏನು ಉಣ್ಣೆಗಳು ಅಂತ ನಾವೇನು ಹೇಳ್ತೀವಲ್ಲ, ಎಕ್ಟೋಪ್ಯಾರಾಸೈಟ್ಸ್, ಇದರಿಂದ ಬರ್ತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ಏನಪ್ಪ ಅಂದ್ರೆ ಅದು ಕೆಲವೊಂದು ರೋಗಗಳನ್ನು ಪ್ರಸರಣ ಮಾಡ್ತವೆ. ಆದ್ರಿಂದ ರೈತ ಬಾಂಧವರು ಈ ಬುಟಾಕ್ಸ್ ಅನ್ನೋ ಒಂದು ಲಿಕ್ವಿಡ್ ಬರ್ತದೆ, ಅದನ್ನ 2 ml 1 ಲೀಟರ್ ನೀರಿಗೆ ಹಾಕಿ ಆದ ಮೈ ಮೇಲೆ ಒರೆಸ್ಬಿಡ್ಬೇಕು. ಬಿಸಿಲಿದ್ದ ಇದರ ಜಾಗದಲ್ಲಿ ಒಂದು ಅರ್ಧ ಗಂಟೆ ಒರೆಸಿ ಕೈ ಬಿಟ್ಬಿಡ್ಬೇಕು. ಎಲ್ಲ ಪರಾವಲಂಬಿ ಎಕ್ಟೋಪ್ಯಾರಾಸೈಟ್ಸ್ ಬಿದ್ದೋಗ್ತದೆ. ಆಮೇಲೆ ಪುನಃ ಅದನ್ನ ನಮ್ಮ ಮಾಮೂಲಿ ತಣ್ಣೀರಿನಲ್ಲಿ ತೊಳೆದು, ಇದನ್ನು ಮಾಡುವಾಗ ಒಂದು ಪ್ರಮುಖವಾದ ಎಚ್ಚರಿಕೆ ವಹಿಸ್ಬೇಕು, ಅದರ ಬಾಯಿಗೆ ಈ ಇದನ್ನ ಕಟ್ಟಬೇಕು,
2: ಅಂದ್ರೆ ಬಾಯಿ
3: ಬಂದ್ ಮಾಡ್ಬೇಕು, ಅದು ನೆಕ್ಕದ ಹಂಗೆ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಬೇಕಾಗ್ತದೆ.
2: ಈಗ ಮತ್ತೊಂದು ಬೇಸಿಗೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗ ಅಂತಂದ್ರೆ ಹೇಳಿದ್ರೆ ನೀವು ಈ ಬಾಯಿ ಮತ್ತು ಕಾಲು ಜ್ವರ ಅಂತೇಳಿ,
3: ಹೌದು,
2: ಇದು ಲಕ್ಷಣಗಳು ಹೇಗಿರ್ತವೆ?
3: ಇದನ್ನ ನಾವು FMD ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಕರಿತೀವಿ. ಇದು ನೋಡ್ರಿ, ಪ್ರಮುಖವಾಗಿ ಒಂದು ವೈರಾಣುವಿನಿಂದ ಬರ್ತದೆ, ಪಿಕಾರ್ನೋ ವೈರಸ್ ಅನ್ನೋ ಒಂದು ವೈರಸ್ ಇಂದ ಬರ್ತದೆ. ಈ ರೋಗ ಬಂದ ದನಗಳಲ್ಲಿ ಪ್ರಮುಖ ಲಕ್ಷಣ ಅಂದ್ರೆ ತೀವ್ರವಾದ ಜ್ವರ ಕಾಣಿಸ್ಕೊಳ್ತದೆ, ಬಾಯಿ ಮತ್ತು ಕಾಲುಗಳ ಗೊರಸು ಇರ್ತದಲ್ಲ ಅದ್ರ ಮಧ್ಯದಲ್ಲಿ ಹುಣ್ಣುಗಳಾಗ್ತವೆ. ಒಂದೊಂದ್ಸರಿ ಈ ಗೊರಸುಗಳ ಮಧ್ಯೆ ಹುಳುಗಳು ಸಹ ಕಾಣಿಸ್ಬೋದು. ಆಮೇಲೆ ಬಾಯಿಯಿಂದ ಯಥೇಚ್ಛವಾಗಿ ಜಲ್ಲು ಸೋರ್ತಾ ಇರ್ತದೆ. ಆಮೇಲೆ ದನಗಳು ಮೇವು ತಿನ್ನೋದನ್ನ ಬಿಟ್ಟು ಬಿಡ್ತವೆ, ಮತ್ತೆ ಕುಂಟುತ್ತವೆ. ಇದು ನೋಡಿ ಪ್ರಮುಖವಾದ ಲಕ್ಷಣಗಳು. ಆಮೇಲೆ ಹಾಲಿನ ಉತ್ಪಾದನೆ ಸಡನ್ ಆಗಿ ತುಂಬಾ ಕಡಿಮೆ ಆಗ್ಬಿಡುತ್ತೆ.
2: ಉತ್ಪಾದನೆ
3: ಆಟೋಮೆಟಿಕಲಿ ಕಡಿಮೆ ಆಗ್ತದೆ. ಈಗ ಉದಾಹರಣೆಗೆ 5 liter ಕೊಡೋ ರಾಸು ಕೇವಲ 1 liter ಕೊಡ್ಬೋದು, ಅರ್ಧ ಲೀಟರ್ ಕೊಡ್ಬೋದು. ಆದ್ರೆ ಈ ರೋಗದಿಂದ ಯಾವುದೇ ಮಾರ್ಟಾಲಿಟಿ ಆಗೋದಿಲ್ಲ, ಅಂದ್ರೆ ಮರಣ ಸಂಭವಿಸೋದಿಲ್ಲ. ಆದರೆ ಆರ್ಥಿಕ ನಷ್ಟ ರೈತನಿಗೆ ಅಪಾರವಾಗಿ ಆಗ್ತದೆ. ಆದ್ರಿಂದ
2: ಹೇಗೆ ಇದಕ್ಕೆ ಮುನ್ನೆಚ್ಚರಿಕೆ ಆಯಿತು ಅಥವಾ ಲಸಿಕೆ
3: ನೋಡಿ, ಈಗ ರೋಗ ಬರೋದಕ್ಕಿಂತ ಮುಂಚೆ ಪರಿಣಾಮಕಾರಿಯಾದ ಅಂದ್ರೆ ಹೆಚ್ಚು ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಲಸಿಕೆ ಹಾಕ್ಸೋದು. ಇದು ಮುಂಚೆ ಇದಕ್ಕೆ ದುಡ್ಡಿತ್ತು, ಅದಕ್ಕೆ ಶುಲ್ಕ ಕೊಡಬೇಕಾಗ್ತಿತ್ತು. ಆದರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಈ ಲಸಿಕೆಯನ್ನು ಉಚಿತವಾಗಿ ಮಾಡಿದೆ.
2: ಉಚಿತವಾಗಿ ಹಾಕಬೇಕು,
3: ಉಚಿತವಾಗಿ ಹಾಕಿಸ್ಬೋದು. ಎಲ್ಲ
2: ಆರೋಗ್ಯ ಕೇಂದ್ರಗಳಲ್ಲಿ ಹಾಕ್ತಾರೆ,
3: ಆಗ ಆಸ್ಪತ್ರೆಯಲ್ಲಿ ಹಾಕ್ತಾರೆ. ಇದನ್ನು ನೋಡಿ, ಪ್ರತಿ ವರ್ಷದ ಜನವರಿ ತಿಂಗಳಲ್ಲಿ, ನಮ್ಮ ರೈತ ಬಾಂಧವರು ಪ್ರತಿ ವರ್ಷದ ಜನವರಿ ತಿಂಗಳಲ್ಲಿ ಹಾಕೋದ್ರಿಂದ ಇದನ್ನು ಪರಿಣಾಮಕಾರಿಯಾಗಿ ತಡೆಗಟ್ಬೋದು.
2: ಇನ್ನು ಮತ್ತೊಂದು ಪ್ರಮುಖವಾದದ್ದು, ಈ ಬೇಸಿಗೆಯಲ್ಲಿ ರಾಸುಗಳು, ಎಮ್ಮೆಗಳು,
3: ಹೌದು,
2: ಸಾಮಾನ್ಯವಾಗಿ ಕೆಲವೊಂದು ಎಮ್ಮೆಗಳು ಇಳಿತಿರ್ತವೆ,
3: ಹೌದು,
2: ಈ ಇಳಿದಂತ ಕರುಗಳ ಒಂದು ರಕ್ಷಣೆ ಹೇಗೆ, ಇಲ್ಲಿ ಏನ್ ಮಾಡಬೇಕಾಗತ್ತೆ
3: ಅಂದ್ರೆ, ಇದು ಹುಟ್ಟಿದ ಕರುಗಳಿಗೆ
2: ಏನಾದರೂ ವಿಶೇಷ ಕಾಳಜಿ?
3: ಕಾಳಜಿ ನೋಡಿ, ಈಗ ಎಮ್ಮೆಗಳಲ್ಲಿ ಪ್ರಪ್ರಥಮವಾಗಿ ಅದು ಕರು ಹಾಕುವಾಗ ನಿಮ್ಗೆ ಗೊತ್ತಿರಂಗೆ ಅದ್ರ ಹೊಕ್ಕಳು ಉರಿಯನ್ನ ನಾವು ಉಪಚಾರ ಮಾಡಬೇಕಾಗ್ತದೆ. ಅಂದ್ರೆ ಒಂದೆರಡು ಅಂಗುಲ ಬಿಟ್ಟು ಅದನ್ನ ಅಲ್ಲಿ ಒಂದು ದಾರವನ್ನು ಕಟ್ಟಿ ಅದನ್ನ ನಾವು ಕತ್ತರಿಸಿ ತಕ್ಷಣವೇ ಟಿಂಕ್ಚರ್ ಐಯೋಡಿನ್ ಅನ್ನ ಹಚ್ಚಬೇಕು. ಈಗ ಮಾಡೋದ್ರಿಂದ ಆ ಒಕ್ಕಳು ಹುರಿಯ ಮೂಲಕ ಕೆಲವೊಂದು ರೋಗಾಣುಗಳು ಹೋಗೋ ಸಾಧ್ಯತೆ ಇರ್ತದೆ, ಅದನ್ನ ನಾವು ತಡೆಗಟ್ಟಬಹುದು. ಅದು ಪ್ರಪ್ರಥಮವಾದ ಉಪಚಾರ. ಇನ್ನು ಎರಡನೇದಾಗಿ, ಹುಟ್ಟಿದ ಕರುಗಳಿಗೆ ತಕ್ಷಣವೇ ಗಿಣ್ಣದ ಹಾಲನ್ನು ಕೊಡಬೇಕಾಗ್ತದೆ. ನಮ್ಮ ರೈತ ಬಾಂಧವರು ಇದರಲ್ಲಿ ತುಂಬಾ ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದು ಕರು ಹುಟ್ಟಿದ ಎಷ್ಟೋ ಗಂಟೆಗಳ ನಂತರ ಅಥವಾ ತಿರುಗ ದಿನ ಅದರ ಗಿಣ್ಣದ ಹಾಲು ಕೊಡಕ್ಕೆ ಹೋಗ್ತಾರೆ. ಆದ್ರೆ ಹಾಗೆ ಮಾಡಬಾರ್ದು. ಕರು ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಕೆಚ್ಚಲನ್ನು ತೊಳೆದುಬಿಟ್ಟು ಅದಕ್ಕೆ ಗಿಣ್ಣದ ಹಾಲನ್ನು, ತಾಯಿ ಗಿಣ್ಣದ ಹಾಲನ್ನು ಕೊಡಬೇಕು. ಆ ಗಿಣ್ಣದಾಲಲ್ಲಿ ಅನೇಕ ಆಂಟಿಬಾಡೀಸು ಮತ್ತೆ ಅದ ರಕ್ಷಣೆ ಮಾಡುವಂತಹ ಕೆಲವೊಂದು ಪೋಷಕಾಂಶಗಳು ಇರ್ತವೆ. ಆದ್ರಿಂದ ಗಿಣ್ಣದ ಹಾಲನ್ನು ಕೊಡಬೇಕು. ಅದು ಎರಡನೇ ಕ್ರಮ. ಮೂರನೇ ಕ್ರಮ ಏನಪ್ಪಾ ಅಂದ್ರೆ, ಈ ನಮ್ಮ ಎಮ್ಮೆ ಕರುಗಳು ಈ ಜಂತು ಬಾಧೆಯಿಂದ ಬಹಳ ತೀವ್ರವಾಗಿ ಬೆಳಲ್ತವೆ. ಎಷ್ಟೋ ಸರಿ ಈ ಜಂತುಗಳಿಂದಲೇ ಅರ್ಧ ಕರುಗಳು ಸಾವನ್ನಪ್ಪತ್ತವೆ. ಆದ್ರಿಂದ ಕರು ಹುಟ್ಟಿದ 7ನೇ ದಿನಕ್ಕೆ ನಮ್ಮ ರೈತ ಬಾಂಧವರು ಈ ಜಂತು ನಿವಾರಣಾ ಔಷಧಿ ಅಥವಾ ಡಿವಾರ್ಮಿಂಗ್ ಏಜೆಂಟ್ ಅನ್ನ ಕುಡಿಸ್ಬೇಕು, ಬಾಯಿ ಮೂಲಕ ಕುಡಿಸ್ಬೇಕು. ಮತ್ತೆ ಪ್ರತಿ 6 ತಿಂಗಳಿಗೊಮ್ಮೆ ಈ ಜಂತುನಾಶಕ ಕೊಡ್ತಾ ಹೋಗ್ಬೇಕು
2: ಕರುಗಳಿಗೆ.
3: ಇದರಿಂದ ಅವರು ಕರುಗಳನ್ನ ಉಳಿಸ್ಕೋಬಹುದು, ಆಮೇಲೆ ಮರಣ ಹಾಪೋದನ್ನ ತಡೆಗಟ್ಟಬಹುದು.
2: ಇನ್ನ ಈ ಬೇಸಿಗೆ ಸಂಬಂಧಪಟ್ಟಂಗೆ ಈಗ ನೋಡ್ತಾ ಇರ್ತೀವಿ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಎಲ್ಲ ಎಮ್ಮೆಗಳನ್ನ ಯಾವುದೇ ಒಂದು ಕೊಠಡಿ ಇರೋದಿಲ್ಲ, ಹಾಗೆ ಹೊರಗಡೆ ಎಲ್ಲ ಕಟ್ಬಿಟ್ಟಿರ್ತಾರೆ, ಯಾವ್ದೋ ಒಂದು ರಕ್ಷಣೆ ಇರೋದಿಲ್ಲ. ಇಲ್ಲಿ ಇಂಥವ್ ರೈತರಿಗೆ ಏನು ಒಂದು ಹೇಳ್ತಾರೆ? ಯಾಕಂದ್ರೆ ಸಾಕಷ್ಟು ಬಿಸಿಲು ಇರುತ್ತೆ,
3: ಸೊಳ್ಳೆಗಳ ಕಾಟ ಇರುತ್ತೆ. ನೋಡಿ, ಈ ಸೊಳ್ಳೆಗಳಿಂದ ಅಥವಾ ಮಸ್ಕಿಟೋದಿಂದ ಎಷ್ಟೋ ಕೆಲವೊಂದು ರೋಗಗಳು ಹರಡ್ತವೆ, ಆಮೇಲೆ ಈ ಉಣ್ಣೆಗಳಿಂದಲೂ ನಾ ಹರಡ್ತವೆ ಅಂತ ಈ ಮೊದಲೇ ಹೇಳಿದೀನಿ. ಆದ್ರಿಂದ ರೈತ ಬಾಂಧವರು ಹೈನುಗಾರಿಕೆ ಮಾಡುವಾಗ ಅದಕ್ಕೆ ಬೇಕಾಗತಕ್ಕಂತ ಒಂದು ರಕ್ಷಣೆ ಕೊಡೋದು ಅತ್ಯಂತ ಅವಶ್ಯಕ. ಆದ್ರಿಂದ ಅವರು ಸ್ಥಳೀಯವಾಗಿ ಸಿಗ್ತಕ್ಕಂತ ಈ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆರ್ಥಿಕ ಹೊರೆ ಆಗದಾಗೆ ತಾವೇ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಾಮಗ್ರಿ ಉಪಯೋಗಿಸ್ಕೊಂಡು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಬೇಕು. ಆಮೇಲೆ ನಾನು ಹೇಳಿದಂಗೆ ಅದರ ಮೇಲ್ಛಾವಣಿಯನ್ನು ಎತ್ತರದಲ್ಲಿರ್ತಕ್ಕಂಥ ಹಂಗೆ ಕಟ್ಟಿಕೊಂಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಅಲ್ಲದೆ ಹೋದರೆ ನಾವು ಸರಿಯಾದ ರಕ್ಷಣೆ ಕೊಡದೆ ಹೋದರೆ ಅದು ನಮಗೆ ಹೆಚ್ಚಿಗೆ ಉತ್ಪಾದನೆ ಕೊಡಲ್ಲ, ತನ್ಮೂಲಕ ಇವರು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗ್ತದೆ.
2: ಇನ್ನು ವಿಶೇಷವಾಗಿ ಈ ಬೇಸಿಗೆಯಲ್ಲಿ ಎಮ್ಮೆ ಸಾಕಾಣಿಕೆದಾರರಿಗೆ ಏನು ಕಿವಿ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀರಿ?
3: ನಾವು ಇಷ್ಟೇ ಹೇಳೋದು, ಬೇಸಿಗೆ ಬಂದ ಅಂದರೆ ನಾವೇನು ಹೆದರಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ.
2: ಬಹಳಷ್ಟು ಜನರಲ್ಲಿ ಮಿಶ್ರ ರಾಸು ಎಮ್ಮೆಗಳು ಸರಿ ಬರೋದಿಲ್ಲ ಅಂತಿರ್ತಾರೆ, ಬಟ್ ಹೆದರುವ ಅವಶ್ಯಕತೆ ಇಲ್ಲ,
3: ಹೆದರುವ ಅವಶ್ಯಕತೆ ಖಂಡಿತ ಇಲ್ಲ. ಈ ನಮ್ಮ ಈ ತಾಪಮಾನನ ಕೆಲವೊಂದು ಸರಳವಾದ ಕ್ರಮಗಳನ್ನು ನಾನೇನು ಹೇಳಿದ್ನಲ್ಲ ಅದನ್ನು ಅದನ್ನು ಅನುಸರಿಸೋದ್ರಿಂದ ಖಂಡಿತವಾಗಿ ಈ ತಾಪಮಾನ ನಿವಾರಿಸಿ ತಾವು ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೋಬಹುದು. ಕಿವಿ ಮಾತು ಏನಂದ್ರೆ ಇಷ್ಟೇ, ಬೇಸಿಗೆಯಲ್ಲಿ ಬಂದಾಗ ಆದಷ್ಟು ಕೊಟ್ಟಿಗೆನ ಗಿಡ ಮರಗಳು ಹತ್ರ ಹತ್ರ ಕಟ್ಟೋದು ಒಳ್ಳೆಯದು, ಮೇಲ್ಛಾವಣಿಯನ್ನ ಎತ್ತರದಲ್ಲಿ ಇರುವಂತೆ ನೋಡ್ಕೊಳ್ಳಿ. ಆಮೇಲೆ ತಣ್ಣೀರಿನಿಂದ ದಿನಕ್ಕೆ ಎರಡು ಸಾರಿ ಸ್ನಾನ ಮಾಡಿಸಿ ಆಮೇಲೆ ಆದಷ್ಟು ಕಡು ಇದು ಬಿರು ಬಿಸಿಲಿನಲ್ಲಿ ಮೇಯಲಿಕ್ಕೆ ಬಿಡಬಾರದು. ಇಷ್ಟೇ ಈ ಕಾರ್ಯಕ್ರಮಗಳು.
2: ಒಳ್ಳೆಯದು ಡಾಕ್ಟರ್ ಬಿ ಶಂಭುಲಿಂಗಪ್ಪರು. ಇದುವರೆಗೆ ಈ ಎಮ್ಮೆ ಸಾಕಾಣಿಕೆದಾರರು ಬೇಸಿಗೆಯಲ್ಲಿ ಯಾವ ರೀತಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಅಳವಡಿಸ್ಕೋಬೇಕು, ವಿಶೇಷವಾಗಿ ಎಮ್ಮೆ ಗರ್ಭ ಧರಿಸಿದಾಗಾಯಿತು ಮತ್ತು ಎಮ್ಮೆಗಳನ್ನು ಮೇಯಿಸುವ ಒಂದು ರೀತಿ, ಅವುಗಳಿಗೆ ನೀರು ಕುಡಿಸ್ತಕ್ಕಂಥ ವಿಚಾರ, ಬೇಸಿಗೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಕಾಯಿಲೆಗಳು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇದುವರೆಗೆ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ರೆ. ರೈತ ಬಾಂಧವರು ಆದಷ್ಟು ಬೇಸಿಗೆಯಲ್ಲಿ, ಯಾಕಂದರೆ ಎಮ್ಮೆ ಒಳ್ಳೆ ಒಂದು ಹಾಲಿನ ಉತ್ಪಾದನೆ ಕೊಡ್ತಿರ್ತಾವೆ, ಹೆಸರು ತಳಿ ಎಮ್ಮೆಗಳು, ಇದರ ಉತ್ಪಾದನೆ ಕುಂಠಿತ ಆಗಲದ ಹಾಗೆ ನೋಡ್ಕೊಳ್ಳೋದು, ಅಂದರೆ ಈ ನೀವು ಹೇಳಿದಂಥ ಕೆಲವೊಂದು ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಖಂಡಿತ ಉತ್ಪಾದನೆ ಕುಂಠಿತ ಆಗೋದಿಲ್ಲ, ಆರ್ಥಿಕ ನಷ್ಟ ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಅನುಕೂಲವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೈತ ಬಾಂಧವರು ವಿಷಯಗಳನ್ನು ಗಮನಿಸಿ ಖಂಡಿತ ಬೇಸಿಗೆಯಲ್ಲಿ ಕೆಲವೊಂದು ನೀವು ಹೇಳಿದಂಥ ಕ್ರಮಗಳನ್ನು ಅನುಸರಿಸ್ತಾರೆ ಅಂತಕ್ಕಂಥ ಒಂದು ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
3: ನಮಸ್ಕಾರ.
0: ಇದುವರೆಗೆ ಬೇಸಿಗೆಯಲ್ಲಿ ಎಮ್ಮೆಗಳ ಪಾಲನೆ ಕುರಿತು ಪಶು ತಜ್ಞರಾದ ಡಾಕ್ಟರ್ ಶಂಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು.
1: ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಮಿಂಚು ಬಿರುಗಾಳಿ ಹಾಗೂ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 26-27 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 55-57 ಹಾಗೂ ಕನಿಷ್ಠ ಆರ್ದ್ರತೆ 30-31% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರೋದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಅಥವಾ ರಾಶಿ ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಶೇಖರಣೆ ಮಾಡ್ಕೋಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾ ಬೀಜವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದರಿಂದ ಕೊಯ್ಲೋತ್ತರ ರೋಗಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನು ಬಿಸಿಲು ಹೆಚ್ಚಾಗಿರೋದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡೋದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಯುನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊದಲ್ಲಿ ಎಲೆ ಮೊಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಎಸಿಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಯುನ್ ಬೆಂಜೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ರೊನಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯುಜಿನಾಲ್ ಅನ್ನು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣವನ್ನು ಬೆರೆಸಿ ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕಾಗ್ತದೆ. ಮಾವಿನಕಾಯಿಯಲ್ಲಿ ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆ್ಯಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಿರುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲದೆ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯವಾಗಿದ್ದು ಗಾಯದ ನಿರ್ವಹಣೆಯೂ ಕೂಡ ಸುಲಭ. ಒಣಮೇವು ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2% ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವನ್ನು ನೀಡಬಹುದು. ಕೇಳಿದ್ವರ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು.
0: ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ.
4: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
5: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
6: ಶರಣರ ಸತ್ಯಾನುಸಂಧಾನದ ಸರಣಿ.
4: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
5: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
4: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
6: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
0: ಕೇಳಿ ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿರುವ ಜಾನಪದ ಗೀತೆಯನ್ನು.

0: ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:22 ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ ನ ಟೆನ್ಷನ್?
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
7: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
6: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಈಗ ಕೇಳಿ ತುಕ್ಕನಟ್ಟಿ ಗ್ರಾಮದ ಸಕ್ರವ ರಾಮಪ್ಪ ಬೆಂಡೇವಾಡ ಮತ್ತು ಸಂಗಡಿಗರಿಂದ ಚೌಡಕ್ಕಿ ಪದಗಳನ್ನು.

ಇದುವರೆಗೆ ತುಕ್ಕನಟ್ಟಿಯ ಗ್ರಾಮದ ಸಕ್ರವ್ವ ರಾಮಪ್ಪ ಬೆಂಡೇವಾಡ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳಿದ್ರಿ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗಲಿದ್ದು ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. 7:45 ಕನ್ನಡ ಭಾಷಣ ಪ್ರಸಾರವಾಗಲಿದೆ. 8:00 ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ 2 ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 km ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ಧಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014 ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32 ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೊಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992 ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994 ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27 ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31 ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11 ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 GW ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ ಶೇಕಡ 33% ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ಧ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಈ ಬೋಗಿಗಳಲ್ಲಿ ಒಂದು ಗಾರ್ಡ್ ಕೋಚ್ ಮತ್ತು ಒಂದು AC 3 ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಜನರು ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ 3 ಪುರುಷರು ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು UAE ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ RCB ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ 2ನೇ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ಧ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ ನಾಲ್ವರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

0: ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತುವಾಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮನಿರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಳ್ತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ B.R. ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗುತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ, ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ. ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ದರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣುತ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸಿದೆ. ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು, ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಾಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಆಹೃತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಚ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ, ಇದನೋಡಿ ನಾನು ನೆನೆದೆನೆಂದು ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರ ಅಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸ್ಕೊಳ್ತಾರೆ. ಮತ್ತೆ ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆಮುಂದೆ ನಡೆಮುಂದೆ ನುಗ್ಗಿ ನಡೆಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ನವ ಭಾರತದಲ್ಲಿ, ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. ಜಿ ಎಸ್ ಎಸ್ ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತುದೇವ ಕುಂಜರ, ಮತ್ತೆ ಮತ್ತೆ ಅಂಧಕಾರ ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರದ ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನ್ನಾಗಿ ಅವರಿಗೆ ಕಂಡುಬರ್ತಾರೆ. ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿಬಲಲಿದೆ ನೋಡು ನಮ್ಮ ನಾಡು, ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಅಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, ಎಚ್ ಎಸ್ ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಹೊಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಬವಣೆಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
4: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವದ ಎರಡನೇ ದಿನ ಮಾಹೆ ಆನ್ಲೈನ್ ಕೋರ್ಸ್ಗಳ ಪದವಿ ಪ್ರದಾನ ಸಮಾರಂಭವು ಮಂಗಳೂರಿನ TMFI ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 16 ಶನಿವಾರ ಸಂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ನ MD ಹಾಗೂ CEO ಶ್ರೀ ಸಲಿ ಎಸ್ ನಾಯರ್ ಭಾಗವಹಿಸಿದ್ದರು. ಯು ನೆಕ್ಸ್ಟ್ ಲರ್ನಿಂಗ್ನ CEO ಶ್ರೀ ಅಂಬರೀಶ್ ಸಿನ್ಹಾ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು.
5: The procession is led by Lance Corporal Pranav Chaurasia of National Cadet Corps.
4: ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಲೋಕಲ್ ಟ್ರೈನ್ ಚಿತ್ರದ ಗೀತೆಯನ್ನು, ಜಯಂತ್ ಕೈಕಿಣಿಯವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಶಶಾಂಕ್ ಅವರ ಸಾಹಿತ್ಯದಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಲವ್ 360 ಚಿತ್ರದ ಗೀತೆಯನ್ನು ಸಿದ್ದಶ್ರೀರಾಮ್ ಅವರ ಧ್ವನಿಯಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಚಿತ್ರದ ಗೀತೆಯನ್ನು

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ,
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ರಾಯಚೂರು ತಾಲೂಕಿನ ಮರಚಡಿ ಗ್ರಾಮದ ಬಸಪ್ಪ ಹಾಗೂ ರಾಮಣ್ಣ ಮಾಸ್ಟರ್ ಮತ್ತು ಸಂಗೀತಿಗರಿಂದ ಬಯಲಾಟದ ವಿರೋಚನ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.

0: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
0: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ. ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈಗ ಕೇಳಿ, ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ಬಸಪ್ಪ ಹಾಗೂ ರಾಮಣ್ಣ ಮಾಸ್ಟರ್ ಮತ್ತು ಸಂಗಡಿಗರಿಂದ ಬಯಲಾಟದ ವಿರೋಚನಾ ಪದಗಳು.

ಎಸ್ ಕೃತಿಕ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವರೆ. ಇನ್ನು ಮುಂದೆ ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆ ಅಸೀಮ ರೂಪಿ ಅಂಬರದಲ್ಲಿ.

ಆಕಾಶವಾಣಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮೂಲ ರಚನೆ ಶೋಭನಾ ಭಾರದ್ವಾಜ್ ಕನ್ನಡ ಅನುವಾದ ಎಂಪಿ ಪ್ರಜ್ವಲ್ ನಿರ್ಮಾಣ ಕೆಎಲ್ ರಾಜೇಶ್ವರಿ ಕೇಳಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.

0: ನಮಸ್ಕಾರ. ನಾನು ಭಾವೂರಾವ್ ದೇವರಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಮನಿ ದೀನ್ ದಯಾಳ್ ಉಪಾಧ್ಯಾಯರೇ.
1: ವಂದೇ ಮಾತರಂ.
2: ವಂದೇ ಮಾತರಂ.
3: ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾವೂರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ, ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸೋದು ತುಂಬ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ.
1: ವಂದೇ ಮಾತರಂ.

0: ಅವಳು, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯಿ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ?
1: ಹೌದೌದು, ಖಂಡಿತವಾಗಿಯೂ ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ? ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಕರ್ಮಗಳಿಂದ ಮುಕ್ತವಾಗಿ ಹೊಸ ಜನ್ಮ ಪಡೆಯುತ್ತಾರೆಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದು ನನ್ನ ಆಸೆ.
0: ಒಂದು ಮಾತು ಹೇಳಲೇ ದೀನ್ ದಯಾಳ್,
1: ಹೇಳಿ.
0: ನಿನ್ನಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ.
1: ನೀವು ಸರಿಯಾಗಿ ಹೇಳಿದ್ರಿ. ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ.
0: ನಾವು ಭೇಟಿಯಾಗದೇ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದರೂ ಕಂಡುಕೊಳ್ತಾ ಇದ್ದೆ ಅಂತ ನನಗನ್ಸುತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ.
1: ನನಗೆ ಸಂಕೋಚವಾಗ್ತಾ ಇದೆ. ನೋಡ್ತಾ ಇರೋ ದೀನ್ ದಯಾಳ್, ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ.
2: ದೀನ್ ದಯಾಳ್ನ ಪತ್ರ ಬಂದಿದೆ. ಅರೆ, ಎಲ್ಲೋದ್ರಿ ನೀವು? ಬೇಗ ಬಂದು ಪತ್ರ ಓದಿ. ಏನ್ ಬರ್ತಿದ್ದಾನೆ ತಿಳಿಸಿ.
3: ಬರ್ತಾ ಇದ್ದೀನಿ ಹೀರೋ. ಏನಿವತ್ತು ತಾಳ್ಮೆ ಇಲ್ಲದವಳು ರೀತಿ ಆಡ್ತಾ ಇದೀಯಾ?
2: ಯಾಕೆ ಆಡ್ಬಾರ್ದು ಹೇಳಿ, ದೀನ್ ದಯಾಳ್ಗೆ ಪತ್ರ ಬರೆದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದ್ರಲ್ಲಿ ಅಲ್ವಾ?
3: ಹೌದಲ್ವಾ, ಕೊಡಿಲಿ. ಏನು ಬರೆದಿದ್ದನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು. ಸುಖವಾಗಿರೋ. ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು.
2: ಅರೆ, ಸುಖವಾಗಿರೋ ಕಂದ.
3: ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ.
1: ನೀವು ನನಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿಲ್ಲ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ. ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ, ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನೋ, ಕೃಷ್ಣ ಹಲವಾರು ಕಷ್ಟಗಳನ್ನು ಸಹಿಸಿದನೋ, ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು, ಶಿವಾಜಿ ಎಲ್ಲವನ್ನೂ ಸಮರ್ಪಿಸಿದನು, ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ.
3: ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ ಮೂವರು ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿರಾ? ನಿಮ್ಮ ದೀನ್ ದಯಾಳ್.
2: ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ. ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ?
3: ನಾವು ಅವನನ್ನು ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನ್ನಿಸ್ತಿದೆಯೇ? ಅವನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನ ದೂರ ಮಾಡಿಬಿಟ್ಟಿದ್ದಾನೆ.
2: ಅವನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ.
3: ಬಹುಶಃ ಹೌದೇನೋ, ಆದರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ, ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನ ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸ್ಕೊಳ್ತಾನೆ ಹೇಳು.
2: ಏನ್ ಮಾಡೋದು ಈಗ, ಅವನಿಗೆ ಹೇಗೆ ಅರ್ಥ ಮಾಡಿಸೋದು?
3: ಅವನನ್ನಲ್ಲ, ಈಗ ನಾವು ಅರ್ಥ ಮಾಡ್ಕೋಬೇಕು.

ಇಲ್ಲಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರ ಧರ್ಮದ

0: ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ, ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಯಾವ ಜನ ಜಾಗೃತಿ ಮತ್ತು ರಾಷ್ಟ್ರದ ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ, ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
1: ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟತನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರಧರ್ಮ ಪತ್ರಿಕೆಯು ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ.
0: ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಮಹಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು ನನಗಂತೂ ಸಾಧ್ಯವಿಲ್ಲ.
2: ನಿಜ ಹೇಳುತ್ತಿದ್ದೇನೆ ದೀನದಯಾಳ್, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನನಗೆ ಸಂಪಾದಕನಾಗಿ ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ.
0: ವ್ಯಕ್ತಿ ಕೆಲಸ ಕಲಿಯುತ್ತಾನೆ ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ ಮುಖಾಂತರ ನಾವು ದೇಶದ ಮೂಲೆ ಮೂಲೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ನಾವು ಅದನ್ನು ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ನಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ.
2: ಸತ್ಯವಾದ ಮಾತು, ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ, ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು?
0: ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆಗೆ ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಈಗ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ.
2: ನಿಜ ದೀನದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ.
0: ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಖತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ.
2: ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನಪಟ್ಟರೆಂಬುದು ನಿಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ
0: ಈ ರಾಜಿ ಸಂಧಾನವೇ ಮಂತ್ರಿಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರುಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಲವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ, ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ.
2: ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದ್ದು.
3: ಬಾಬಾ ದಿಂದ ಸ್ವಾಗತ ನಿನಗೆ.
0: ನಮಸ್ಕಾರ ಗುರುಜಿ, ಹೇಗಿದ್ದೀರಿ?
3: ಚೆನ್ನಾಗಿದ್ದೇನೆ.
0: ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಟ್ಟ ಕಾರಣವೇನು?
3: ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ.
0: ನೀವು ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದೆ. ಹೇಳಿ, ವಿಷಯವೇನು?
3: ನೋಡು ದೀನ್ ದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ.
0: ನಿಜ ಗುರುಜಿ.
3: ನಾವು ಸ್ವಯಂ ಸೇವಕ ಸಂಘದ ಮೂಲಕ, ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡ್ತಲೇ ಇದ್ದೇವೆ, ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
0: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
3: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು.
0: ಹೌದು, ಗೊತ್ತಾಯಿತು.
3: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.
0: ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ?
3: ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ದರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡುತ್ತಾರೆ ಅನ್ನೋ ಭರವಸೆಯನ್ನು ನಾನು ಶ್ಯಾಮಪ್ರಸಾದ್ ಮುಖರ್ಜಿಯವರಿಗೆ ನೀಡಿದ್ದೇನೆ.
0: ನಾನು ಸಂತೋಷದಿಂದ ಸಿದ್ಧನಿದ್ದೇನೆ.
3: ದೀನ್ದಯಾಳ್, ನಿನ್ನಲ್ಲಿ ಸಂಘಟಿಸುವಂಥ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಪ್ರಸಾದ್ ಮುಖರ್ಜಿಯವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯಾ ಅನ್ನುವಂಥ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನು ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸಿಕೊ.
0: ಆದರೆ
3: ನೋಡು, ನಿನಗೆ ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂಥ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನಿನಗೆ ಗೊತ್ತು. ಒಂದು ವೇಳೆ ಯಾರಾದರೊಬ್ಬರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
0: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
3: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
0: ಇನ್ನು ನನಗೆ ಅನುಮತಿ ನೀಡಿ.
3: ವಿಜಯೀ ಭವ.
4: ನಾನು ಶ್ಯಾಮಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನು ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರೂಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರೂಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನ್ದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನು ನನಗೆ ನೀಡಿದ್ದಾರೆ. ದೀನ್ದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21 ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು, ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನು ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ದೀನ್ದಯಾಳ್ ಉಪಾಧ್ಯಾಯ ಅವರು. ಇಂದು ರಾಜ್ಯ ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನ್ದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಇಬ್ಬರು, ಕೇವಲ ಇಬ್ಬರು ದೀನ್ದಯಾಳ್ ಇದ್ದರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂಥೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನು ಇವತ್ತು ಕಂಡುಕೊಂಡಿದೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
0: ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಪ್ರಸಾದ್ ಮುಖರ್ಜಿ, ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ. ಅಧಿಕಾರದಿಂದ ಬೇರ್ಪಟ್ಟ ತಕ್ಷಣ ಅವರು ಚಡಪಡಿಸತೊಡಗುತ್ತಾರೆ. ಅಂತಹ ನಾಯಕತ್ವ ಮತ್ತು ಅಂತಹ ನಾಯಕರು ಅವಕಾಶವಾದಿಗಳಾಗಿರುತ್ತಾರೆ. ಅವರಿಂದ ಆದರ್ಶವಾದವನ್ನು ನಿರೀಕ್ಷಿಸುವುದು ಬೇವಿನ ಮರದಲ್ಲಿ ಮಾವಿನ ಹಣ್ಣುಗಳನ್ನು ಬಯಸುವಂತಿರುತ್ತದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ ಸ್ವಜನ ಪಕ್ಷಪಾತಕ್ಕೆ ಸ್ಥಳವಿರಬಾರದು. ಭಾರತೀಯ ಜನಸಂಘವು ಸಾಮಾನ್ಯ ಜನರ ಸಂಘಟನೆಯಾಗಬೇಕು ಎಂಬುವುದು ನನ್ನ ನಂಬಿಕೆ ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣ ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಕೋಟಿ ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಮಾತ್ರ, ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ, ಅರ್ಥಹೀನ. ವಂದೇ ಮಾತರಂ,
5: ವಂದೇ ಮಾತರಂ, ವಂದೇ ಮಾತರಂ, ವಂದೇ.

0: ಸಂಘದಲ್ಲಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀನ್ ದಯಾಳ್ ಅವರೇ, ಬನ್ನಿ.
1: ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನು ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು, ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೆ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ. ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ ನಾಲ್ಕು ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ. ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ ಮತ್ತು ಸರ್ಕಾರವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು, ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ, ವಾಸ್ತವ ಭಾರತದ ಪಯಣ. ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು, ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ,
2: ವಂದೇ ಮಾತರಂ,
1: ವಂದೇ ಮಾತರಂ,
2: ವಂದೇ ಮಾತರಂ,
1: ವಂದೇ ಮಾತರಂ,
2: ವಂದೇ

ಪಂಡಿತ್ ದೀನದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವಥ್ ನಾರಾಯಣ ರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ. ನಿರ್ಮಾಣ ಸಹಕಾರ ಮಾನಸ ಚಂದ್ರಿಕಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕೇಳಿ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆಯನ್ನು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಶೃಂಗಾರ ಕಾವ್ಯಚಿತ್ರದ ಗೀತೆಯನ್ನು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಸ್ವರದಲ್ಲಿ ಜೀವನ ಚೈತ್ರ ಚಿತ್ರದ ಗೀತೆಯನ್ನು, ದೊರೈ ಭಗವಾನ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿದೆ.

ಪ್ರೇಮ್ ಅವರ ಸಾಹಿತ್ಯದಲ್ಲಿ ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಜೋಗಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ನೀವು ಕೇಳುತ್ತಿದ್ದೀರಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿಯವರ ಧ್ವನಿಯಲ್ಲಿ ಗೀತಾ ಚಿತ್ರದ ಗೀತೆಯನ್ನು, ಚಿ ಉದಯಶಂಕರವರ ಸಾಹಿತ್ಯಕ್ಕೆ ಇಳಯರಾಜವರ ಸಂಗೀತ ನಿರ್ದೇಶನವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಆಟೋ ರಾಜ ಚಿತ್ರದ ಗೀತೆಯನ್ನು, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸ್ನೇಹಲೋಕ ಚಿತ್ರದ ಗೀತೆಯನ್ನು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಯಜಮಾನ ಚಿತ್ರಕ್ಕೆಂದು ಹಾಡಿದ್ದಾರೆ ರಾಜೇಶ್ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ರಾಗ ಸಂಯೋಜನೆ ಇದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಚಿತ್ರ ಅವರ ಧ್ವನಿಯಲ್ಲಿ ಚಂದ್ರ ಚಕೋರಿ ಚಿತ್ರದ ಗೀತೆಯನ್ನು ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನವಿದೆ.

ಶಬ್ದವೇದಿ ಚಿತ್ರಕ್ಕೆಂದು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರು. ಸಾಹಿತ್ಯ ನೀಡಿದ್ದಾರೆ ಹಂಸಲಿಕಾ ಅವರು.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.
5: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಅಮರ ಮಧುರ ಹಳೆ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ರೇಷ್ಮಾ ತಿವಾರಿ. Prime Minister Narendra Modi held delegation-level talks with his Swedish counterpart Ulf Kristersson in Gothenburg. The two sides also explored new avenues of cooperation in trade, green transition, artificial intelligence, emerging technologies, startups, resilient supply chains, defense, space, climate action, and people-to-people ties. Meanwhile, Sweden conferred the Royal Order of Polar Star, Commander Grand Cross, upon Prime Minister Modi. Sweden's Royal Order of Polar Star, Commander Grand Cross, is the utmost recognition and honor that can be conferred upon a head of government. This is the 31st global honor for Prime Minister Modi. Mr. Modi reached Gothenburg this evening on the third leg of his five-nation tour after concluding his visit to the Netherlands. Upon arrival at Gothenburg Airport, Prime Minister Modi was accorded a warm welcome and was personally received by the Swedish Prime Minister. During his two-day visit to the Netherlands, Prime Minister Modi held bilateral talks with his Dutch counterpart. The two countries signed 17 agreements to strengthen cooperation in defense, critical minerals, and other key sectors. In a social media post, Mr. Modi said his visit to the Netherlands has added new momentum to bilateral ties. He said the two countries have charted an ambitious roadmap for the future by elevating ties to a strategic partnership and expanding cooperation in water resources, semiconductors, innovation, defense, sustainability and mobility. He expressed confidence that the friendship between India and the Netherlands will continue to grow stronger in the years to come. He also thanked Prime Minister Jetten for the warm hospitality and for personally coming to the airport to bid him farewell. The new Keralam government led by Congress leader V.D. Satheesan will be sworn in tomorrow in Thiruvananthapuram. Congress had announced Satheesan as the next chief minister of Keralam on the 14th of this month, putting an end to the high drama and suspense that lasted for 10 days. The Congress-led United Democratic Front secured a more than two-thirds majority in the Keralam Assembly elections. Union Home and Cooperation Minister Amit Shah today inaugurated and laid the foundation stone for development works worth over 700 crore rupees in Gandhinagar, Gujarat. Mr. Shah, who is on a two-day visit to the state, launched projects worth over 600 crore rupees of Gandhinagar Municipal Corporation. He also inaugurated a newly built milk processing plant of Madhur Dairy in the city, built at a cost of around 128 crore rupees. Earlier in the day, Mr. Shah inaugurated the Innovation and Incubation Center at the National Institute of Design in Gandhinagar. Union Minister of New and Renewable Energy, Prahlad Joshi, said India has now successfully managed a record peak power demand of 256.4 gigawatt in a single day. In a conversation with a private English news daily, Mr. Joshi said nearly 33% of the power demand met through renewable energy sources. He said India's power infrastructure has become stronger, more resilient and future-ready. The minister added that this transformation reflects the rapid expansion of energy capacity, grid strengthening and the growing contribution of clean energy in powering countries' growth journey. Delhi Chief Minister Rekha Gupta today launched various development projects worth approximately 100 crore rupees in Dwarka Assembly constituency of National Capital. Addressing the gathering, the Chief Minister said that after completion of these projects, there will be significant improvement in problems such as water logging, damaged roads, sewer overflow and power supply in the area. Delhi Police has issued a memorandum regarding rationalization of government vehicle usage in its offices and units and measures for reduction of fuel consumption. The memorandum has been issued by the Office of Police Commissioner in view of the prevailing international situation and Prime Minister Narendra Modi's appeal for austerity measures and reduction in fuel consumption. In IPL cricket, Rajasthan Royals have set a target of 194 runs for Delhi Capitals in Delhi. Chasing the target, Delhi Capitals were 147 for 3 in 15.4 overs when reports last came in. Earlier, Delhi Capitals won the toss and elected to field. And that is the end of this news bulletin.
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನೆ ಬೆಂಗಳೂರು ಕೇಂದ್ರದಿಂದ, 6:40 ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಬಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ವಚನ ಗಾಯನ, 9:05 ಭಾವಗೀತೆಗಳನ್ನು ಕೇಳುವಿರಿ, 9:30 ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ UPSC ಪರೀಕ್ಷೆ ಸ್ವರೂಪ ಹಾಗೂ ಸಿದ್ಧತೆಗಳು ಕುರಿತು ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:15 ಭಾವಗೀತೆಗಳು, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ. ದನದ ಕೊಟ್ಟಿಗೆ ನಿವಾರಣೆ ನಿರ್ಮಿಸುವಾಗ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹುಲಿಹೈದರ್ ಗ್ರಾಮದ ಐಹೋಳಪ್ಪ ಕರಿಯಪ್ಪ ಮತ್ತು ಸಂಗಡಿಗರಿಂದ ದಪ್ಪಿನಾಟದ ಪದಗಳು. 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳುವಿರಿ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪದಾಸರ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 9:30 ದೊಡ್ಡಾಟ, ಕರ್ಣ ಅರ್ಜುನರ ಕಾಳಗದ ಸನ್ನಿವೇಶ ಪ್ರಸ್ತುತಿ ಕುಷ್ಟಗಿಯ ಶರಣಪ್ಪ ಬನ್ನಿಗೋಳ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಯತ್ ಹುಸೇನ್ ಖಾನ್ ಅವರ ಗಾಯನವನ್ನು ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:04. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು ಮತ್ತು ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55. ಹಾಗಾದರೆ ಸಮ್ಮತಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.